ಎಲ್ಲರಿಗೂ ನಮಸ್ಕಾರ, ಬೆಳಗಿನ ಶುಭೋದಯಗಳು. ನೀವು ಕೇಳ್ತಾ ಇದ್ದೀರಾ ನಿಮ್ಮ ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ, ಇದು ಕೆಎಲ್ಇ ವೇಣುಧ್ವನಿ 90.4 FM. ಪ್ರೀತಿಯ ಸ್ವಾಗತ ನಮ್ಮ ಇಂದಿನ ಪ್ರಸಾರದಲ್ಲಿ. ವಾರದಲ್ಲಿ ಮೂರು ದಿನವಾದರೂ ನಗುತ್ತಿರಬೇಕು, ನಿನ್ನೆ, ಇವತ್ತು ಮತ್ತು ನಾಳೆ ಎಂಬ ಒಂದು ನುಡಿಮುತ್ತಿನೊಂದಿಗೆ ಇಂದು ಬುಧವಾರ, ದಿನಾಂಕ 15 ಜುಲೈ 2026. ಇಂದು ನಮ್ಮ ನಿಲಯದಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳ ವಿವರ ಹೀಗಿದೆ. ಮುಂಜಾನೆ 6:00 ರಿಂದ 6:50 ಕ್ಕೆ ಕನ್ನಡ ಭಕ್ತಿ ಗೀತೆಗಳು, ಸಂಗೀತ ಸುಧಾ ಕಾರ್ಯಕ್ರಮದಲ್ಲಿ 6:50 ರಿಂದ 7:00 ವರೆಗೆ ಪ್ರಸಾರವಾಗಲಿದೆ ಚಿಂತನ ಕಾರ್ಯಕ್ರಮ. 7:00 ರಿಂದ 7:15 ಕ್ಕೆ ಆಧ್ಯಾತ್ಮಿಕ ಕಾರ್ಯಕ್ರಮವಾದ ಗೀತ ರಹಸ್ಯ. 7:15 ರಿಂದ 7:30 ವರೆಗೆ ಸಂಸ್ಕೃತಂ ವದಾಮಹ. 7:30 ರಿಂದ 8:00 ವರೆಗೆ ಭಕ್ತಿಮಯ ಸಕಾಳ್ ಮರಾಠಿ ಭಕ್ತಿ ಗೀತೆಗಳ ಕಾರ್ಯಕ್ರಮ. 8:00 ರಿಂದ 8:15 ಕ್ಕೆ ವಾರ್ತೆಗಳು ಹಿಂದಿ ಭಾಷೆಯಲ್ಲಿ. 8:15 ರಿಂದ 8:30 ವರೆಗೆ ಕೆಎಲ್ಇ ಆಯುರ್ವೇದ ಹೆಲ್ತ್ ಗೈಡ್ ಸರಣಿ ಕಾರ್ಯಕ್ರಮ. 8:30 ರಿಂದ 9:00 ವರೆಗೆ ಕೆಎಲ್ಇ ಔಷಧಿ ಜ್ಞಾನ ಸರಣಿ ಕಾರ್ಯಕ್ರಮ. 9:00 ರಿಂದ 9:30 ಕ್ಕೆ ವಿಶೇಷ ಕಾರ್ಯಕ್ರಮಗಳು. 9:30 ರಿಂದ 10:00 ವರೆಗೆ ಕೆಎಲ್ಇ ಕೃಷಿ ಮಿತ್ರ ಕಾರ್ಯಕ್ರಮ. 10:00 ರಿಂದ 12:00 ವರೆಗೆ ನಿಮ್ಮೊಂದಿಗೆ ನಾವು ಕನ್ನಡ ಚಿತ್ರಗೀತೆಗಳ ನೇರ ಪ್ರಸಾರ. 12:00 ರಿಂದ 12:30 ಕ್ಕೆ ಕನ್ನಡ ಜನಪದ ಗೀತೆಗಳ ಕಾರ್ಯಕ್ರಮ ಜನಪದ ಸಿರಿ. 12:30 ರಿಂದ 1:00 ವರೆಗೆ ಪ್ರಸಾರವಾಗಲಿದೆ ಗೀತ ಸಂಗಮ ಕಾರ್ಯಕ್ರಮ. 1:00 ರಿಂದ 1:30 ಕ್ಕೆ ಕೆಎಲ್ಇ ಚಿತ್ರಮಾಲಾ ಕನ್ನಡ ಚಿತ್ರಗೀತೆಗಳು. 1:30 ರಿಂದ 2:00 ವರೆಗೆ ಮಹಿಳಾ ಜಗತ್ತು ಮರಾಠಿ ಸಮಯದಲ್ಲಿ. 2:00 ರಿಂದ 2:15 ಕ್ಕೆ ವಾರ್ತೆಗಳು ಇಂಗ್ಲಿಷ್ ಭಾಷೆಯಲ್ಲಿ. 2:15 ರಿಂದ 4:00 ವರೆಗೆ ಕೆಎಲ್ಇ ಸಂಗೀತ ಕಟ್ಟ ಮರಾಠಿ ಚಿತ್ರಗೀತೆಗಳ ನೇರ ಪ್ರಸಾರ. 4:00 ರಿಂದ 4:30 ಕ್ಕೆ ಭಾಷಾ ಸಂಗಮ ಕಾರ್ಯಕ್ರಮ. 4:30 ರಿಂದ 5:00 ವರೆಗೆ ಪ್ರಸಾರವಾಗಲಿದೆ ಸಂಧ್ಯಾ ಸಮಯ. 5:00 ರಿಂದ 7:35 ಕ್ಕೆ ಕೆಎಲ್ಇ ಮ್ಯೂಸಿಕಲ್ ಯೂನಿಂಗ್ ಹಿಂದಿ ಚಿತ್ರಗೀತೆಗಳ ನೇರ ಪ್ರಸಾರ. 7:35 ರಿಂದ 7:45 ಕ್ಕೆ ವಾರ್ತೆಗಳು ಕನ್ನಡ ಭಾಷೆಯಲ್ಲಿ. 7:45 ರಿಂದ 8:00 ವರೆಗೆ ಕೆಎಲ್ಇ ಮ್ಯೂಸಿಕಲ್ ಯೂನಿಂಗ್ ಹಿಂದಿ ಚಿತ್ರಗೀತೆಗಳ ನೇರ ಪ್ರಸಾರ ಮುಂದುವರಿಯುವುದು. 8:00 ರಿಂದ 8:15 ಕ್ಕೆ ಕೆಎಲ್ಇ ಕೃಷಿ ಮಿತ್ರ ಕಾರ್ಯಕ್ರಮ. 8:15 ರಿಂದ 9:00 ವರೆಗೆ ನಮ್ಮ ನಿಲಯದ ಇಂದಿನ ಕೊನೆಯ ಕಾರ್ಯಕ್ರಮವಾದ ಮೆಲ್ಲುಸಿರೆ ಸವಿಗಾನ ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮವು ಪ್ರಸಾರವಾಗುತ್ತದೆ.

ನಮಸ್ಕಾರ. ಭಗವಂತನ ಮೇಲೆ ನಮಗಿರುವ ನಂಬಿಕೆಯು ಬದುಕಿನ ಹೊಸ ದಾರಿಯಲ್ಲಿ ನಡೆಯಲು ಹಾದಿಯಾಗುತ್ತೆ. ದೈವ ನಂಬಿಕೆ, ದೈವ ಆರಾಧನೆ ನಮ್ಮ ಸಂಸ್ಕೃತಿಯ ಭಾಗ. ಇದೀಗ ಪ್ರಸಾರವಾಗಲಿದೆ ಭಕ್ತಿಗೀತೆಗಳ ಕಾರ್ಯಕ್ರಮ ಸಂಗೀತ ಸುಧಾ. ನೀವು ಕೇಳ್ತಾ ಇದ್ದೀರಾ, ಇದು ಕೇಳಿ ವಣುಧ್ವನಿ 90.4 FM. ಕಾರ್ಯಕ್ರಮದ ಆರಂಭದಲ್ಲಿ ಶ್ರೀ ಕೃಷ್ಣನಿಗೆ ಸುಪ್ರಭಾತ.

0: कृष्ण भगवन् तव सुप्रभातम्।
1: ಭಕ್ತಿ ಗೀತೆಗಳ ಕಾರ್ಯಕ್ರಮವಿದು. ಸಂಗೀತ ಸುಧಾ ಕಾರ್ಯಕ್ರಮದ ಮುಂದಿನ ಗೀತೆ ಕಂಡೇನ ಕೃಷ್ಣನ ಚಂದಿರ ವದನನ ಅರವಿಂದನ ಕಂಡೇನ ಕೃಷ್ಣ.

ಭಕ್ತಿ ಗೀತೆಗಳ ಕಾರ್ಯಕ್ರಮವಿದು ಸಂಗೀತ ಸುಧಾ. ನೀವು ಕೇಳ್ತಾ ಇದ್ದೀರಾ ಇದು ಕೇಳಿ ಒಂದು ಧ್ವನಿ 90.4 FM. ಕಾರ್ಯಕ್ರಮದಲ್ಲಿ ಈಗ ಕೇಳಿ ಈ ಒಂದು ಗೀತೆಯನ್ನ. ಹರೇ ಕೃಷ್ಣ ಹರೇ ಕೃಷ್ಣ ಕೃಷ್ಣ ಕೃಷ್ಣ ಹರೇ ಹರೇ, ಹರೇ ರಾಮ ರಾಮ ರಾಮ ರಾಮ.

ಸಂಗೀತ ಸುಧಾ, ಇದು ಭಕ್ತಿ ಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮವನ್ನು ನೀವು ಕೇಳ್ತಾ ಇದ್ದೀರಾ ಕೆಎಲ್ಇ ವೇಣುಧ್ವನಿ 90.4 FM ನಲ್ಲಿ. ಗೋವಿಂದ ನಿನ್ನ ನಾಮ ಚಂದ.

ಭಕ್ತಿ ಗೀತೆಗಳ ಕಾರ್ಯಕ್ರಮವಿದು ಸಂಗೀತ ಸುಧಾ. ನೀವು ಕೇಳ್ತಾ ಇದ್ದೀರಾ ಇದು ಕೆಯಲ್ಲಿ ವೇಣುಧ್ವನಿ 90.4 FM. ಕಾರ್ಯಕ್ರಮದಲ್ಲಿ ಈಗ ಕೇಳಿ ಈ ಒಂದು ಗೀತೆಯನ್ನ, ಗೋವಿಂದ ಗೋಪಾಲ ಮುರಳೀಧರ, ರಾಧಾ ಗೋವಿಂದ ಗೋಪಾಲ ಮುರಳೀಧರ.

0: ಇದೀಗ ಪ್ರಸಾರವಾಗಲಿದೆ ಚಿಂತನ ಪ್ರಸ್ತುತಪಡಿಸಲಿದ್ದಾರೆ ಶ್ರೀ ಶಶಿಕಾಂತ್ ಚುನಮರಿ.
1: ಎಲ್ಲರಿಗೂ ನಮಸ್ಕಾರಗಳು. ನಾನು ಶಶಿಕಾಂತ್ ಚುನಮರಿ, ಬೆಳಗಾವಿಯಿಂದ. ಈ ದಿನದ ಚಿಂತನೆ ದೇವರ ಪ್ರತಿಕ್ರಿಯೆಯ ಪುರಾವೆ. ಇದು ಬೆಳಕಿರುವೆಡೆ ಪುಸ್ತಕದಿಂದ ಆಯ್ದುಕೊಂಡ ವಿಷಯ. ಈ ಪುಸ್ತಕವು ನಮ್ಮ ದೇಹ, ಮನಸ್ಸು ಮತ್ತು ಆತ್ಮಗಳ ಯೋಗಕ್ಷೇಮಕ್ಕೆ ಅತೀ ಮುಖ್ಯವಾದ ಸತ್ಯಗಳನ್ನು ಎತ್ತಿ ತೋರಿಸುವ ಮತ್ತು ದೈನಂದಿನ ಜೀವನದಲ್ಲಿ ಅನಿಶ್ಚಿತತೆ ಕಾಡಿದಾಗ ಅಥವಾ ಬಿಕ್ಕಟ್ಟು ಎದುರಾದಾಗ ಅಥವಾ ಭಗವಂತನ ಶಕ್ತಿಯ ಜೊತೆ ನೇರ ಸಂಪರ್ಕ ಸಾಧಿಸಲು ಅವಲಂಬಿಸಬಹುದಾದ ಅಪೂರ್ವ ಕೈಪಿಡಿ. ಇದು ಯೋಗಿಯ ಆತ್ಮಕತೆ ಕರ್ತೃವಾದ ಪರಮಹಂಸ ಯೋಗಾನಂದರ ಬರಹಗಳು ಮತ್ತು ಉಪನ್ಯಾಸಗಳಿಂದ ಆಯ್ದು ಸಂಗ್ರಹಿಸಿದ ಪುಸ್ತಕವು. ಭಗವಂತನನ್ನು ಅವನಿಗೋಸ್ಕರವೇ ಅರಸು. ದಿವ್ಯ ದರ್ಶನಗಳಿಗಾಗಲಿ, ದಿವ್ಯ ಘಟನೆಗಳಿಗಾಗಲಿ, ರೋಮಾಂಚಕ ಅನುಭವಗಳಿಗಾಗಲಿ ಹಾತೊರೆಯಬೇಡಿ. ಈ ಥರದ ನಿರೀಕ್ಷೆಯೇ ಆಧ್ಯಾತ್ಮಿಕವಾಗಿ ಎದೆಗುಂದಲು ಒಂದು ಸಾಮಾನ್ಯ ಕಾರಣ. ನಿಮ್ಮ ಅನಂತ ಆಳದಿಂದ ತುಂಬಿ ಬರುತ್ತಿರುವ ಅವನ ಆನಂದವನ್ನು ಅನುಭವಿಸುವುದೇ ಅತ್ಯುತ್ತಮವಾದ ಅನುಭವ. ಭಕ್ತನ ಪ್ರತಿಯೊಂದು ಪ್ರಯತ್ನ ಮತ್ತು ಪ್ರತಿಯೊಂದು ಭಕ್ತಿಯ ಕರೆಗೂ ದೇವರು ಪ್ರತಿಕ್ರಿಯಿಸುತ್ತಾನೆ. ನೀವು ಆರಂಭಿಗರಾಗಿದ್ದರೂ ನಿಮ್ಮ ಅನ್ವೇಷಣೆಯಲ್ಲಿ ಅವನನ್ನು, ನಿಮ್ಮ ಪ್ರಜ್ಞೆಯನ್ನು ಆವರಿಸುವ ನಿಶ್ಶಬ್ದವಾದ ಆಂತರಿಕ ಶಾಂತಿ ಎಂದು ಗುರುತಿಸುವುದನ್ನು ಕಲಿತರೆ ಇದು ನಿಮಗೆ ಸ್ಪಷ್ಟವಾಗುತ್ತದೆ. ಈ ಶಾಂತಿಯೇ ಅಂತರಂಗದಲ್ಲಿ ಭಗವಂತನ ಇರುವಿನ ಮೊದಲ ಪುರಾವೆ. ನಿಮ್ಮ ಜೀವನದಲ್ಲಿ ಕೆಲವು ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದಕ್ಕೆ ದಾರಿ ತೋರಿದವನು ಮತ್ತು ಸ್ಫೂರ್ತಿ ನೀಡಿದವನು ಅವನೇ ಎನ್ನುವುದು ನಿಮಗೆ ಅರಿವಿಗೆ ಬರುತ್ತದೆ. ನಿಮ್ಮ ದುಶ್ಚಟಗಳನ್ನು ತೊರೆದು ಆಧ್ಯಾತ್ಮಿಕ ಗುಣಗಳನ್ನು ಪೋಷಿಸುವುದಕ್ಕೆ ನಿಮಗೆ ಶಕ್ತಿ ನೀಡಿದವನು ಅವನೇ ಎನ್ನುವುದು ಅರಿಯುವಿರಿ. ಅಂತರಂಗದಾಳದಲ್ಲಿ ಉಕ್ಕೇರಿ ನಿಮ್ಮ ದೈನಂದಿನ ಜೀವನ ಮತ್ತು ಸಂಬಂಧಗಳಲ್ಲಿ ತುಂಬಿ ತುಳುಕುತ್ತ ಸದಾ ವೃದ್ಧಿಯಾಗುತ್ತಿರುವ ಆನಂದ ಮತ್ತು ಪ್ರೇಮವೇ ಅವನೆಂದು ಅರಿಯುವಿರಿ. ಧ್ಯಾನದಲ್ಲಿ ನೀವು ಹೆಚ್ಚು ಶಾಂತಿಯನ್ನು ಅನುಭವಿಸಿದಷ್ಟೂ ದೇವರಿಗೆ ಹೆಚ್ಚು ಹತ್ತಿರವಾಗುವಿರಿ. ನೀವು ಧ್ಯಾನದಲ್ಲಿ ಆಳಕ್ಕೆ ಹೋದಷ್ಟೂ ಅವನು ಹತ್ತಿರ ಹತ್ತಿರ ಬರುತ್ತಾನೆ. ಧ್ಯಾನದ ಶಾಂತಿಯೇ ದೇವರ ಭಾಷೆ. ದೇವರು ನಿಮ್ಮ ಒಳಗಿನ ಶಾಂತಿಯ ಸಿಂಹಾಸನದಲ್ಲಿ ಆರೂಢನಾಗಿದ್ದಾನೆ. ಮೊದಲು ನೀವು ಅವನನ್ನು ಅಲ್ಲಿ ಕಂಡುಕೊಳ್ಳಿ. ನಂತರ ನಿಮ್ಮ ಜೀವನದ ಎಲ್ಲ ಉದಾತ್ತ ವೃತ್ತಿಗಳಲ್ಲಿ, ನಿಮ್ಮ ನಿಜವಾದ ಸ್ನೇಹಿತರಲ್ಲಿ, ಪ್ರಕೃತಿಯ ಸೌಂದರ್ಯದಲ್ಲಿ, ಒಳ್ಳೆಯ ಪುಸ್ತಕಗಳಲ್ಲಿ, ಒಳ್ಳೆಯ ಆಲೋಚನೆಗಳಲ್ಲಿ ಮತ್ತು ಆಕಾಂಕ್ಷೆಗಳಲ್ಲಿ ಕಾಣುವಿರಿ. ಧನ್ಯವಾದ.
0: ಇದುವರೆಗೂ ಚಿಂತನವನ್ನು ಕೇಳಿದ್ರಿ. ಪ್ರಸ್ತುತಪಡಿಸಿದವರು ಶ್ರೀ ಶಶಿಕಾಂತ್ ಚುನಮರಿ.

0: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ವೇಣುಧ್ವನಿ 90.4 FM. ಇದೀಗ ಪ್ರಸಾರವಾಗಲಿದೆ ಆತ್ಮವಿಶ್ವಾಸ, ಸಕಾರಾತ್ಮಕ ಚಿಂತನೆ ಮತ್ತು ಭರವಸೆಯ ಬೆಳಕನ್ನು ನೀಡುವ ಕಾರ್ಯಕ್ರಮ ಗೀತರಹಸ್ಯ. ಪ್ರಸ್ತುತಪಡಿಸಲಿದ್ದಾರೆ ಭಕ್ತಿಯೋಗ ಅಭ್ಯಾಸ ಮಾಡುತ್ತಿರುವ ಮತ್ತು ಆಧ್ಯಾತ್ಮಿಕ ಚಿಂತಕರಾದ ಮಂಗಳೂರಿನ ಶ್ರೀಮತಿ ಶೋಭಾಮಯ್ಯ ಅವರು.
1: ಓಂ ನಮೋ ಭಗವತಿ ವಾಸು.

ಹರೇ ಕೃಷ್ಣ. ಎಲ್ಲರಿಗೂ ನಮಸ್ಕಾರ. ಭಗವದ್ಗೀತೆಯನ್ನು ಸರಳವಾಗಿ ಅರ್ಥ ಮಾಡಿಕೊಳ್ಳುವಂತಹ ಗೀತ ರಹಸ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. 14ನೇ ಅಧ್ಯಾಯದಲ್ಲಿ ಶ್ರೀಕೃಷ್ಣ ಸತ್ವಗುಣ, ರಜೋಗುಣ ಹಾಗೂ ತಮೋಗುಣದ ಬಗ್ಗೆ ವಿವರಿಸ್ತಾ ಹೋಗ್ತಾರೆ. ಹೇಗೆ ಸತ್ವಗುಣ ಇತರ ಗುಣಗಳಿಗಿಂತ ನಿರ್ಮಲವಾದುದು, ಆ ಕಾರಣದಿಂದ ಅದು ಪ್ರಕಾಶಮಾನವಾದದ್ದು, ಅದು ಮನುಷ್ಯನನ್ನು ಎಲ್ಲ ಪಾಪಕರ ಪ್ರತಿಕ್ರಿಯೆಗಳಿಂದ ಬಿಡುಗಡೆ ಮಾಡುತ್ತದೆ. ಆ ಗುಣದಲ್ಲಿ ಸ್ಥಿರರಾದವರು ಸುಖ ಮತ್ತು ಜ್ಞಾನಗಳ ಪ್ರಜ್ಞೆಯಿಂದ ಬದ್ಧರಾಗುತ್ತಾರೆ ಅಂತೇಳಿ. ರಜಗುಣ ಮಿತಿಯಿಲ್ಲದ ಆಸೆಗಳು ಮತ್ತು ಬಯಕೆಗಳಿಂದ ಹುಟ್ಟುತ್ತವೆ. ಇದರಿಂದಾಗಿ ದೇಹಧಾರಿಯಾದ ಜೀವಿಯು ಐಹಿಕ ಕಾಮ್ಯಕರ್ಮಗಳಲ್ಲಿ ಸಿಕ್ಕಿಕೊಳ್ಳುತ್ತಾನೆ ಅಂತೇಳಿ. ಸೊ ಐಹಿಕ ಕಾಮ್ಯಕರ್ಮಗಳಲ್ಲಿ ಸಿಕ್ಕಿಕೊಳ್ಳುವಂಥದ್ದು ಅವನಿಗೆ ತನ್ನ ಅಂದರೆ ಯಾವುದೇ ಒಂದು ಕೆಲಸವನ್ನ ಮಾಡೋದ್ರಿಂದ ತನಗೇನು ಲಾಭ ಇದೆ ಅಂತ ನೋಡುವಂಥದ್ದು. ಸೊ ಇದರಿಂದ ಇಂದ್ರಿಯ ತೃಪ್ತಿಯನ್ನು ಅವನು ಇನ್ನಷ್ಟು ಇದು ಮಾಡೋದಕ್ಕೋಸ್ಕರ ಅದನ್ನು ಬಳಸುವಂಥದ್ದು. ಸೊ ಇದು ರಜಗುಣದ ಲಕ್ಷಣ. ಸಮಸ್ತ ಐಹಿಕ ಜಗತ್ತು ಹೆಚ್ಚು ಕಡಿಮೆ ರಜಗುಣದಲ್ಲಿದೆ ಅಂತ ಹೇಳಲಾಗುತ್ತೆ. ಆಧುನಿಕ ನಾಗರಿಕತೆಯು ರಜಗುಣದ ಮಟ್ಟದಲ್ಲಿ ಮುಂದುವರಿದಿದೆ ಎಂದು ಪರಿಗಣಿಸಲಾಗಿದೆ. ಹಿಂದಿನ ಕಾಲದಲ್ಲಿ ಮುಂದುವರಿದ ಸ್ಥಿತಿಯು ಸತ್ವಗುಣದಲ್ಲಿತ್ತು ಎಂದು ಭಾವಿಸಲಾಗುತ್ತಿತ್ತು. ಸೊ ಈಗ ಸತ್ವಗುಣದವರಿಗೆ ಮುಕ್ತಿ ಇಲ್ಲದಿರುವಾಗ ರಜಗುಣದಲ್ಲಿ ಸಿಕ್ಕಿಕೊಂಡಿರೋರ ವಿಷಯ ಏನು ಹೇಳೋದು? ಅದರಿಂದ ರಜಗುಣದಿಂದ ಸತ್ವಗುಣಕ್ಕೆ, ಸತ್ವಗುಣದಿಂದ ಶುದ್ಧ ಸತ್ವಗುಣಕ್ಕೆ ನಾವು ಹೋಗಬೇಕು ಅನ್ನುವಂಥದ್ದು ಇಲ್ಲಿ ಭಗವಂತ ಹೇಳ್ತಾ ಇರುವಂಥದ್ದು. ಇನ್ನೀಗ ತಮೋಗುಣದ ಲಕ್ಷಣಗಳು ಏನು ಅಂತ ನೋಡೋಣ.

ಭರತ ವಂಶಜನಾದ ಅರ್ಜುನನೇ, ಅಜ್ಞಾನದಿಂದ ಹುಟ್ಟಿದ ತಮೋಗುಣವು ದೇಹಧಾರಿಗಳಾದ ಎಲ್ಲ ಜೀವಿಗಳ ಭ್ರಮೆ. ಈ ಗುಣದ ಪರಿಣಾಮಗಳೆಂದರೆ ಹುಚ್ಚು, ಆಲಸ್ಯ ಮತ್ತು ನಿದ್ರೆ. ಇವು ಬದ್ಧ ಆತ್ಮವನ್ನು ಬಂಧಿಸುತ್ತವೆ. ಈ ಶ್ಲೋಕದಲ್ಲಿ ತೂ ಎನ್ನುವ ಪದದ ನಿಖರವಾದ ಅನ್ವಯವು ಅರ್ಥವತ್ತಾಗಿದೆ. ತಮೋಗುಣವು ಬದ್ಧ ಆತ್ಮನ ಒಂದು ಬಹು ವಿಶಿಷ್ಟ ಗುಣ ಎಂದು ಇದರ ಅರ್ಥ. ತಮೋಗುಣವು ಸತ್ವಗುಣಕ್ಕೆ ವಿರುದ್ಧವಾದದ್ದು. ಸತ್ವಗುಣದಲ್ಲಿ ಮನುಷ್ಯನು ಜ್ಞಾನವನ್ನು ಬೆಳೆಸಿಕೊಂಡು ಪ್ರತಿಯೊಂದು ವಿಷಯವನ್ನು ಅರ್ಥ ಮಾಡಿಕೊಳ್ಳಬಲ್ಲ. ಆದರೆ ತಮೋಗುಣವು ಇದಕ್ಕೆ ವಿರುದ್ಧವಾದದ್ದು. ತಮೋಗುಣದ ಪ್ರಭಾವಕ್ಕೆ ಸಿಕ್ಕ ಪ್ರತಿಯೊಬ್ಬನು ಹುಚ್ಚನಾಗುತ್ತಾನೆ. ಹುಚ್ಚನು ಯಾವುದು ಏನು ಎಂದು ಅರ್ಥ ಮಾಡಿಕೊಳ್ಳಲಾರ. ಮುನ್ನಡೆಯುವ ಬದಲು ಅವನು ಕೀಳು ಸ್ಥಿತಿಗೆ ಬರುತ್ತಾನೆ. ತಮೋಗುಣದ ವಿವರಣೆಯು ವೇದ ಸಾಹಿತ್ಯದಲ್ಲಿ ಕಾಣುತ್ತದೆ. ವಸ್ತು ಯಥಾತ್ಮ್ಯ ಜ್ಞಾನಾವರಕಂ ವಿಪರ್ಯಯ ಜ್ಞಾನ ಜನಕಂ ತಮಃ. ಅಜ್ಞಾನದ ಪ್ರಭಾವದಿಂದ ಮನುಷ್ಯನಿಗೆ ವಸ್ತು ಇರುವಂತೆಯೇ ತಿಳಿದುಕೊಳ್ಳಲು ಸಾಧ್ಯವಾಗುವುದಿಲ್ಲ. ಉದಾಹರಣೆಗೆ, ಪ್ರತಿಯೊಬ್ಬನು ತನ್ನ ಅಜ್ಜನು ಸತ್ತಿದ್ದಾನೆ, ಆದ್ದರಿಂದ ತಾನು ಸಾಯುತ್ತೇನೆ ಎನ್ನುವುದನ್ನು ಕಾಣಬಲ್ಲ. ಮನುಷ್ಯನಿಗೆ ಸಾವು ಉಂಟು, ಅವನಿಗೆ ಹುಟ್ಟುವ ಮಕ್ಕಳು ಸಾಯುತ್ತಾರೆ, ಆದ್ದರಿಂದ ಸಾವು ಖಂಡಿತ. ಆದರೂ ಮನುಷ್ಯರು ಹುಚ್ಚಾಗಿ ಹಗಲು ರಾತ್ರಿ ಕಷ್ಟಪಟ್ಟು ಹಣವನ್ನು ಸಂಗ್ರಹಿಸುವುದರಲ್ಲೇ ತಮ್ಮ ಜೀವನವನ್ನು ಕಳೆಯುತ್ತಾರೆ. ನಿತ್ಯವಾದ ಚೇತನಕ್ಕೆ ಲಕ್ಷ್ಯ ಕೊಡುವುದಿಲ್ಲ. ಇದು ಹುಚ್ಚು. ತಮ್ಮ ಹುಚ್ಚಿನಲ್ಲಿ ಅವರು ಆಧ್ಯಾತ್ಮಿಕ ತಿಳುವಳಿಕೆಯಲ್ಲಿ ಮುನ್ನಡೆಯಲು ಹಿಂಜರಿಯುತ್ತಾರೆ. ಅಂತಹ ಜನರು ಬಹಳ ಸೋಮಾರಿಗಳು. ಆಧ್ಯಾತ್ಮಿಕ ತಿಳುವಳಿಕೆಗಾಗಿ ಇತರರೊಡನೆ ಸೇರಿಕೊಳ್ಳುವಂತೆ ಅವರನ್ನು ಆಹ್ವಾನಿಸಿದಾಗ ಅವರಿಗೆ ಹೆಚ್ಚು ಆಸಕ್ತಿ ಇರುವುದಿಲ್ಲ. ರಜೋಗುಣವು ನಿಯಂತ್ರಿಸುವ ಮನುಷ್ಯನಂತೆ ಸಹ ಅವರು ಚಟುವಟಿಕೆಯಿಂದ ಇರುವುದಿಲ್ಲ. ತಮೋಗುಣದಲ್ಲಿ ಮುಳುಗಿ ಹೋಗಿರುವವನ ಇನ್ನೊಂದು ಲಕ್ಷಣವೆಂದರೆ ಅವನು ಅಗತ್ಯವಾಗಿರುವುದಕ್ಕಿಂತ ಹೆಚ್ಚು ನಿದ್ರೆ ಮಾಡುತ್ತಾನೆ. ಸಾಮಾನ್ಯವಾಗಿ 6-7 ಗಂಟೆಗಳ ನಿದ್ರೆ ಸಾಕು ಅಂತ ಹೇಳಲಾಗುತ್ತೆ. ಆದರೆ ಅಜ್ಞಾನದ ಗುಣದ ಮನುಷ್ಯನು ದಿನಕ್ಕೆ ಕೊನೆಯ ಪಕ್ಷ 10-12 ಗಂಟೆ ನಿದ್ರೆ ಮಾಡುತ್ತಾನೆ. ಇಂತಹ ಮನುಷ್ಯನು ಸದಾ ನಿರುತ್ಸಾಹಿಯಾಗಿರುವಂತೆ ಕಾಣುತ್ತಾನೆ. ಅವನಿಗೆ ಮಾದಕ ವಸ್ತುಗಳ ಸೇವನೆಯ ಮತ್ತು ನಿದ್ರೆಯ ಚಟವಿರುತ್ತದೆ. ತಮೋಗುಣದಿಂದ ಬದ್ಧನಾದ ಮನುಷ್ಯನ ಲಕ್ಷಣಗಳು ಇವು. 9 ಶ್ಲೋಕ. ಸತ್ವಂ ಸುಖೇ ಸಂಜಯತಿ ರಜಃ ಕರ್ಮಣಿ ಭಾರತ ಜ್ಞಾನಂ ಆವೃತ್ಯ ತೂ ತಮಃ ಪ್ರಮಾದೇ ಸಂಜಯತಿ ಉತ್ತತ. ಭರತ ವಂಶಜನಾದ ಅರ್ಜುನನೇ, ಸತ್ವಗುಣವು ಮನುಷ್ಯನನ್ನು ಸುಖಕ್ಕೆ ಬದ್ಧಗೊಳಿಸುತ್ತದೆ. ರಜಗುಣವು ಕಾಮ್ಯಕರ್ಮಕ್ಕೆ ಬದ್ಧಗೊಳಿಸುತ್ತದೆ. ತಮಸ್ಸು ಮನುಷ್ಯನ ಜ್ಞಾನವನ್ನು ಆವರಿಸಿ ಅವನನ್ನು ಹುಚ್ಚಿಗೆ ಬದ್ಧಗೊಳಿಸುತ್ತದೆ. ಒಬ್ಬ ತತ್ವಶಾಸ್ತ್ರಜ್ಞ ಅಥವಾ ವಿಜ್ಞಾನಿ ಅಥವಾ ಶಿಕ್ಷಣ ತಜ್ಞ ಒಂದು ಜ್ಞಾನ ಕ್ಷೇತ್ರದಲ್ಲಿ ಕೆಲಸ ಮಾಡಿ ಹಾಗೆ ತೃಪ್ತನಾಗಬಹುದು. ಹೀಗೆ ಸತ್ವಗುಣವಿರುವವನು ತನ್ನ ಕೆಲಸದಲ್ಲಿ ಅಥವಾ ಬೌದ್ಧಿಕ ಅನ್ವೇಷಣೆಯಲ್ಲಿ ತೃಪ್ತಿ ಪಡೆಯುತ್ತಾನೆ. ರಜಗುಣದ ಮನುಷ್ಯನು ಫಲದಾಸಿ ಇರುವ ಕರ್ಮದಲ್ಲಿ ನಿರತನಾಗಿರಬಹುದು. ಆತನು ಸಾಧ್ಯವಾದಷ್ಟು ಸ್ವತ್ತನ್ನು ಪಡೆಯುತ್ತಾನೆ ಮತ್ತು ಒಳ್ಳೆಯ ಕೆಲಸಗಳಿಗಾಗಿ ಖರ್ಚು ಮಾಡುತ್ತಾನೆ. ಒಮ್ಮೊಮ್ಮೆ ಆತನು ಆಸ್ಪತ್ರೆಗಳನ್ನು ಆರಂಭಿಸುವುದು, ಸಂಸ್ಥೆಗಳಿಗೆ ದಾನವನ್ನು ಕೊಡುವುದು, ಇಂಥ ಕೆಲಸವನ್ನು ಮಾಡಲು ಪ್ರಯತ್ನಿಸುತ್ತಾನೆ. ಇವು ರಜೋಗುಣವಿರುವ ಮನುಷ್ಯನ ಲಕ್ಷಣಗಳು. ತಮೋಗುಣವು ಜ್ಞಾನವನ್ನು ಮುಚ್ಚಿಬಿಡುತ್ತದೆ. ತಮೋಗುಣದ ಮನುಷ್ಯನು ಏನನ್ನೇ ಮಾಡಿದರು ಅದರಿಂದ ಅವನಿಗೆ ಒಳ್ಳೆಯದಾಗುವುದಿಲ್ಲ, ಯಾರಿಗೂ ಒಳ್ಳೆಯದಾಗುವುದಿಲ್ಲ. 10 ಶ್ಲೋಕ.

ಭರತ ವಂಶಜನಾದ ಅರ್ಜುನನೇ, ಒಮ್ಮೊಮ್ಮೆ ಸತ್ವಗುಣವು ರಜೋಗುಣವನ್ನು ತಮೋಗುಣವನ್ನು ಸೋಲಿಸಿ ತಾನು ಪ್ರಧಾನವಾಗುತ್ತದೆ. ಕೆಲವೊಮ್ಮೆ ರಜೋಗುಣವು ಸತ್ವ ಮತ್ತು ತಮೋಗುಣಗಳನ್ನು ಸೋಲಿಸುತ್ತದೆ. ಇನ್ನು ಕೆಲವು ಬಾರಿ ತಮೋಗುಣವು ಸತ್ವ ಮತ್ತು ರಜೋಗುಣಗಳನ್ನು ಸೋಲಿಸುತ್ತದೆ. ಈ ರೀತಿ ಮೇಲುಗೈಯಾಗಲು ಸದಾ ಸ್ಪರ್ಧೆ ಇರುತ್ತೆ. ಸೊ ಈ ಒಂದೊಂದು ಗುಣ ಒಂದೊಂದನ್ನು ಸೋಲಿಸುತ್ತಾ ಇರುತ್ತೆ. ಸೊ ರಜೋಗುಣವು ಪ್ರಬಲವಾದಾಗ ಸತ್ವ ಮತ್ತು ತಮೋಗುಣಗಳು ಸೋಲುತ್ತವೆ. ಸತ್ವಗುಣವು ಪ್ರಧಾನವಾದಾಗ ರಜೋಗುಣ ಮತ್ತು ತಮೋಗುಣಗಳು ಸೋಲುತ್ತವೆ. ತಮೋಗುಣವು ಪ್ರಧಾನವಾದಾಗ ರಜೋಗುಣ ಮತ್ತು ಸತ್ವಗುಣಗಳು ಸೋಲುತ್ತವೆ. ಈ ಸ್ಪರ್ಧೆಯು ಸದಾ ನಡೆಯುತ್ತಾ ಇರುತ್ತದೆ. ಆದ್ದರಿಂದ ಕೃಷ್ಣ ಪ್ರಜ್ಞೆಯಲ್ಲಿ ಮುನ್ನಡೆಯಲು ವಾಸ್ತವವಾಗಿ ಮನಸ್ಸು ಮಾಡಿದವನು ಈ ಮೂರು ಗುಣಗಳನ್ನು ಮೀರಬೇಕು. ಪ್ರಕೃತಿಯ ಯಾವುದೊಂದು ಗುಣದ ಪ್ರಾಧಾನ್ಯವು ಮನುಷ್ಯನ ವ್ಯವಹಾರಗಳು, ಚಟುವಟಿಕೆಗಳು, ಆಹಾರ ಮೊದಲಾದವುಗಳಲ್ಲಿ ಪ್ರಕಟವಾಗುತ್ತವೆ. ಆದರೆ ಮನುಷ್ಯನು ಇಚ್ಛಿಸಿದರೆ ಅಭ್ಯಾಸದಿಂದ ಅವನು ಸತ್ವಗುಣವನ್ನು ಬೆಳೆಸಿಕೊಳ್ಳಬಹುದು ಮತ್ತು ಹೀಗೆ ತಮೋಗುಣವನ್ನು ರಜೋಗುಣವನ್ನು ಸೋಲಿಸಬಹುದು. ಹೀಗೆ ಮನುಷ್ಯ ರಜೋಗುಣವನ್ನು ಬೆಳೆಸಿಕೊಂಡು ಸತ್ವಗುಣವನ್ನು ತಮೋಗುಣವನ್ನು ಸೋಲಿಸಬಹುದು, ಅಥವಾ ತಮೋಗುಣವನ್ನು ಬೆಳೆಸಿಕೊಂಡು ಸತ್ವಗುಣ ಮತ್ತು ರಜೋಗುಣಗಳನ್ನು ಸೋಲಿಸಬಹುದು. ಈ ಪ್ರಕೃತಿಯ ಮೂರು ಗುಣಗಳಾದರೂ ಮನುಷ್ಯನು ಸಂಕಲ್ಪ ಮಾಡಿದರೆ ಸತ್ವಗುಣವನ್ನು ಪಡೆಯಬಲ್ಲ, ಸತ್ವಗುಣವನ್ನು ಮೀರಿ ಶುದ್ಧ ಸತ್ವದಲ್ಲಿ ನೆಲೆಗೊಳ್ಳಬಲ್ಲ. ಇದಕ್ಕೆ ವಸುದೇವ ಸ್ಥಿತಿ ಎಂದು ಹೆಸರು. ಈ ಸ್ಥಿತಿಯಲ್ಲಿ ಮನುಷ್ಯನು ಭಗವದ್ವಿಜ್ಞಾನವನ್ನು ಅರ್ಥ ಮಾಡಿಕೊಳ್ಳಬಲ್ಲ. ವಿಶಿಷ್ಟ ಚಟುವಟಿಕೆಗಳ ಅಭಿವ್ಯಕ್ತಿಯಿಂದ ಮನುಷ್ಯ ಯಾವ ಗುಣದಲ್ಲಿದ್ದಾನೆ ಅಂತ ಅರ್ಥ ಮಾಡಿಕೊಳ್ಬಹುದು. ಶ್ಲೋಕ 11. ಸರ್ವದ್ವಾರೇಷು ದೇಹೇಸ್ಮಿನ್ ಪ್ರಕಾಶ ಉಪಜಾಯತೆ ಜ್ಞಾನಂ ಯದಾ ತದಾ ವಿದ್ಯಾತ್ ವಿವೃದ್ಧಂ ಸತ್ವಮಿತ್ಯುತ. ದೇಹದ ಎಲ್ಲ ದ್ವಾರಗಳನ್ನು ಜ್ಞಾನವು ಬೆಳಗಿದಾಗ ಸತ್ವಗುಣದ ಅಭಿವ್ಯಕ್ತಿಯನ್ನು ಅನುಭವಿಸಬಹುದು. ದೇಹಕ್ಕೆ 9 ದ್ವಾರಗಳಿವೆ. 2 ಕಣ್ಣುಗಳು, 2 ಕಿವಿಗಳು, ಮೂಗಿನ 2 ಹೊಳ್ಳೆಗಳು, ಬಾಯಿ, ಜನನಾಂಗ ಮತ್ತು ಗುದ. ಪ್ರತಿಯೊಂದು ದ್ವಾರಕ್ಕೂ ಸತ್ವಗುಣದ ಲಕ್ಷಣಗಳಿಂದ ಬೆಳಕು ಬಂದಾಗ ಮನುಷ್ಯ ಸತ್ವಗುಣವನ್ನು ಬೆಳೆಸಿಕೊಂಡಿದ್ದಾನೆ ಎಂದು ಅರ್ಥ ಮಾಡಿಕೊಳ್ಬೇಕು. ಸತ್ವಗುಣದಲ್ಲಿ ಮನುಷ್ಯ ವಸ್ತುಗಳನ್ನು ಸರಿಯಾದ ಸ್ಥಿತಿಯಲ್ಲಿ ಕಾಣಬಲ್ಲ, ವಸ್ತುಗಳನ್ನು ಸರಿಯಾದ ಸ್ಥಿತಿಯಲ್ಲಿ ಕೇಳಬಲ್ಲ, ವಸ್ತುಗಳನ್ನು ಸರಿಯಾದ ಸ್ಥಿತಿಯಲ್ಲಿ ರುಚಿ ನೋಡಬಲ್ಲ. ಅಂತರಂಗ ಮತ್ತು ಬಹಿರಂಗಗಳಲ್ಲಿ ಮನುಷ್ಯನು ಪರಿಶುದ್ಧನಾಗುತ್ತಾನೆ. ಪ್ರತಿಯೊಂದು ದ್ವಾರದಲ್ಲಿಯೂ ಸುಖದ ಲಕ್ಷಣಗಳಿರುತ್ತವೆ. ಅದು ಸತ್ವದ ಸ್ಥಿತಿ. ಶ್ಲೋಕ 12.

0: ರಜೋಗುಣವು ಹೆಚ್ಚಿದಾಗ ಅತಿ ಮೋಹ, ಫಲಾಪೇಕ್ಷೆ ಇರುವ ಕರ್ಮ, ಅಧಿಕ ಶ್ರಮ, ತಡೆಯಲಾಗದ ಬಯಕೆ ಮತ್ತು ಹಂಬಲ, ಈ ಲಕ್ಷಣಗಳು ಹೆಚ್ಚುತ್ತವೆ. ರಜೋಗುಣವಿರುವವನಿಗೆ ತಾನು ಆಗಲೇ ಪಡೆದಿರುವ ಸ್ಥಾನದಿಂದ ತೃಪ್ತಿ ಎನ್ನುವುದೇ ಇಲ್ಲ, ಇನ್ನೂ ಉತ್ತಮ ಸ್ಥಾನಕ್ಕೆ ಏರಲು ಹಂಬಲಿಸುತ್ತಾ ಇರುತ್ತಾನೆ. ವಾಸದ ಮನೆ ಕಟ್ಟಿಕೊಳ್ಳಲು ಬಯಸಿದರೆ ತಾನು ಶಾಶ್ವತವಾಗಿ ಅದೇ ಮನೆಯಲ್ಲಿ ವಾಸ ಮಾಡಬಲ್ಲೆ ಎನ್ನುವಂತೆ ಅರಮನೆಯಂತಹ ಮನೆಯನ್ನು ಕಟ್ಟುತ್ತಾನೆ. ಇಂದ್ರಿಯ ತೃಪ್ತಿಗಾಗಿ ಬಹು ಹಂಬಲಿಸುತ್ತಾನೆ. ಇಂದ್ರಿಯ ತೃಪ್ತಿಗೆ ಕೊನೆ ಎಂಬುದೇ ಇಲ್ಲ. ಅವನು ಯಾವಾಗಲೂ ತನ್ನ ಸಂಸಾರದೊಂದಿಗೆ ಮತ್ತು ತನ್ನ ಮನೆಯಲ್ಲೇ ಇರಲು ಬಯಸುತ್ತಾನೆ ಮತ್ತು ಇಂದ್ರಿಯ ತೃಪ್ತಿಯ ಪ್ರಕ್ರಿಯೆಯನ್ನು ಮುಂದುವರಿಸಲು ಬಯಸುತ್ತಾನೆ. ಇದು ನಿಲ್ಲುವುದೇ ಇಲ್ಲ. ಇವೆಲ್ಲ ರಜಗುಣಕ್ಕೆ ಸಹಜವಾದ ಲಕ್ಷಣಗಳು ಎಂದು ಅರ್ಥ ಮಾಡಿಕೊಳ್ಬೇಕು. ಆ ಪ್ರಕಾಶೋ ಅಪ್ರವೃತ್ತಿಶ್ಚ ಪ್ರಮಾದೋ ಮೋಹ ಏವ ಚ ತಮಸ್ಯೈತಾನಿ ಜಾಯಂತೆ ವಿವೃದ್ಧೇ ಕುರು ನಂದನ. ತಮೋಗುಣವು ವೃದ್ಧಿಯಾದಾಗ ಕತ್ತಲು, ಜಡತ್ವ, ಹುಚ್ಚು ಮತ್ತು ಭ್ರಾಂತಿಗಳು ಕಾಣಿಸಿಕೊಳ್ಳುತ್ತವೆ. ಪ್ರಕಾಶವು ಇಲ್ಲದಿದ್ದಾಗ ಜ್ಞಾನವೂ ಇರುವುದಿಲ್ಲ. ತಮೋಗುಣದಲ್ಲಿ ಇರುವವನು ಒಂದು ನಿಯಂತ್ರಕ ತತ್ವಕ್ಕೆ ಅನುಗುಣವಾಗಿ ಕೆಲಸ ಮಾಡುವುದಿಲ್ಲ. ಅವನಿಗೆ ವ್ಯರ್ಥವಾಗಿ ಮನಸ್ಸು, ಇಚ್ಛೆ, ಕೆಲಸ ಮಾಡುವ ಬಯಕೆ, ಅವನಿಗೆ ಕೆಲಸ ಮಾಡುವ ಶಕ್ತಿ ಇದ್ದರೂ ಪ್ರಯತ್ನ ಮಾಡುವುದಿಲ್ಲ. ಇದಕ್ಕೆ ಭ್ರಾಂತಿ ಎಂದು ಹೆಸರು. ಪ್ರಜ್ಞೆಯು ಕೆಲಸ ಮಾಡುತ್ತಿದ್ದರೂ ಬದುಕಿನಲ್ಲಿ ಚಟುವಟಿಕೆ ಇರುವುದಿಲ್ಲ. ತಮೋಗುಣದಲ್ಲಿ ಇರುವವನ ಲಕ್ಷಣಗಳು ಇವು. ಹರೇ ಕೃಷ್ಣ.
1: ಇದುವರೆಗೂ ಕೇಳಿದ್ರಿ ಗೀತರಹಸ್ಯ ಕಾರ್ಯಕ್ರಮ. ಪ್ರಸ್ತುತಪಡಿಸಿದವರು ಶ್ರೀಮತಿ ಶೋಭಾಮಯ್ಯ ಅವರು. ಹೀಗೆ ಕೇಳ್ತಾ ಇರಿ 90.4 FM ಅನ್ನು. ನಮಸ್ಕಾರ.

ಎಲ್ಲರಿಗೂ ನಮಸ್ಕಾರ, ಬೆಳಗಿನ ಶುಭೋದಯಗಳು. ಕೇಳ್ತಾ ಇದ್ದೀರಾ ನಿಮ್ಮ ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ, ಇದು ಕೆಎಲ್ಇ ವೇಣುಧ್ವನಿ 90.4 FM. ಪ್ರೀತಿಯ ಸ್ವಾಗತ ನಮ್ಮ ಇಂದಿನ ಪ್ರಸಾರದಲ್ಲಿ. ಇಂದು ನಮ್ಮ ನಿಲಯದಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳ ವಿವರ ಹೀಗಿದೆ. ಮುಂಜಾನೆ 8 ಗಂಟೆಯಿಂದ 8:15 ಕ್ಕೆ ವಾರ್ತೆಗಳು ಹಿಂದಿ ಭಾಷೆಯಲ್ಲಿ, 8:15 ದಿಂದ 8:30 ದವರೆಗೆ ಕೆಎಲ್ಇ ಆಯುರ್ವೇದ ಹೆಲ್ತ್ ಗೈಡ್ ಸರಣಿ ಕಾರ್ಯಕ್ರಮ, 8:30 ದಿಂದ 9 ಗಂಟೆಯವರೆಗೆ ಕೆಎಲ್ಇ ಔಷಧಿಯ ಜ್ಞಾನ ಸರಣಿ ಕಾರ್ಯಕ್ರಮ, 9:00 ದಿಂದ 9:30 ಕ್ಕೆ ವಿಶೇಷ ಕಾರ್ಯಕ್ರಮಗಳು, 9:30 ದಿಂದ 10 ಗಂಟೆಯವರೆಗೆ ಕೆಎಲ್ಇ ಕೃಷಿ ಮಿತ್ರ ಕಾರ್ಯಕ್ರಮ, 10:00 ದಿಂದ 12 ಗಂಟೆಯವರೆಗೆ ನಿಮ್ಮೊಂದಿಗೆ ನಾವು ಕನ್ನಡ ಚಿತ್ರಗೀತೆಗಳ ನೇರ ಪ್ರಸಾರ, 12:00 ದಿಂದ 12:30 ಕ್ಕೆ ಕನ್ನಡ ಜನಪದ ಗೀತೆಗಳ ಕಾರ್ಯಕ್ರಮ ಜನಪದ ಸಿರಿ, 12:30 ದಿಂದ 1 ಗಂಟೆಯವರೆಗೆ ಪ್ರಸಾರವಾಗಲಿದೆ ಗೀತ ಸಂಗಮ ಕಾರ್ಯಕ್ರಮ, 1:00 ದಿಂದ 1:30 ಕ್ಕೆ ಕೆಎಲ್ಇ ಚಿತ್ರಮಾಲಾ ಕನ್ನಡ ಚಿತ್ರಗೀತೆಗಳು, 1:30 ದಿಂದ 2 ಗಂಟೆಯವರೆಗೆ ಮಹಿಳಾ ಜಗತ್ತು ಮರಾಠಿ ಸಮಯದಲ್ಲಿ, 2:00 ದಿಂದ 2:15 ಕ್ಕೆ ವಾರ್ತೆಗಳು ಇಂಗ್ಲಿಷ್ ಭಾಷೆಯಲ್ಲಿ, 2:15 ದಿಂದ 4 ಗಂಟೆಯವರೆಗೆ ಕೆಎಲ್ಇ ಸಂಗೀತ ಕಟ್ಟ ಮರಾಠಿ ಚಿತ್ರಗೀತೆಗಳ ನೇರ ಪ್ರಸಾರ, 4:00 ದಿಂದ 4:30 ಕ್ಕೆ ಭಾಷಾ ಸಂಗಮ ಕಾರ್ಯಕ್ರಮ, 4:30 ದಿಂದ 5 ಗಂಟೆಯವರೆಗೆ ಪ್ರಸಾರವಾಗಲಿದೆ ಸಂಧ್ಯಾ ಸಮಯ, 5:00 ದಿಂದ 7:35 ಕ್ಕೆ ಕೆಎಲ್ಇ ಮ್ಯೂಸಿಕಲ್ ಯೂನಿಂಗ್ ಹಿಂದಿ ಚಿತ್ರಗೀತೆಗಳ ನೇರ ಪ್ರಸಾರ, 7:35 ದಿಂದ 7:45 ಕ್ಕೆ ವಾರ್ತೆಗಳು ಕನ್ನಡ ಭಾಷೆಯಲ್ಲಿ, 7:45 ದಿಂದ 8 ಗಂಟೆಯವರೆಗೆ ಕೆಎಲ್ಇ ಮ್ಯೂಸಿಕಲ್ ಯೂನಿಂಗ್ ಹಿಂದಿ ಚಿತ್ರಗೀತೆಗಳ ನೇರ ಪ್ರಸಾರ ಮುಂದುವರಿಯುವುದು, 8:00 ದಿಂದ 8:15 ಕ್ಕೆ ಕೆಎಲ್ಇ ಕೃಷಿ ಮಿತ್ರ ಕಾರ್ಯಕ್ರಮ, 8:15 ದಿಂದ 9 ಗಂಟೆಯವರೆಗೆ ನಮ್ಮ ನಿಲಯದ ಇಂದಿನ ಕೊನೆಯ ಕಾರ್ಯಕ್ರಮವಾದ ಮೆಲ್ಲುಸಿರೆ ಸವಿಗಾನ ಹಳೆಯ ಕನ್ನಡ ಚಿತ್ರಗೀತೆಗಳ

ನಮಸ್ಕಾರ, ಇದು ವೇಣುಧ್ವನಿ 90.4 FM KLE ಕನಸು ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ. ಇದೀಗ ಪ್ರಸಾರವಾಗಲಿದೆ KLE ಆಯುರ್ವೇದ ಹೆಲ್ತ್ ಗೈಡ್.

ಎಲ್ರಿಗೂ ನಮಸ್ಕಾರ. ಇವತ್ತಿನ ದಿನ ವೇಣುಧ್ವನಿಯಲ್ಲಿ ಆಯುರ್ವೇದದಲ್ಲಿ ಅರಿಶಿಣದ ಉಪಯೋಗ ಅನ್ನುವುದರ ಬಗ್ಗೆ ಹೇಳ್ತಾ ಇರೋದು ನಾನು ಡಾಕ್ಟರ್ ರುದ್ರಮ್ಮ ಹಿರೇಮಠ್, ಪ್ರೊಫೆಸರ್ ಮತ್ತು HOD ಡಿಪಾರ್ಟ್ಮೆಂಟ್ ಆಫ್ ಅಗಧತಂತ್ರ, KLE ಆಯುರ್ವೇದ ಮಹಾವಿದ್ಯಾಲಯ, ಶಹಾಪುರ್, ಬೆಳಗಾವಿ. ತಮ್ಮೆಲ್ಲರಿಗೂ ನಮಸ್ಕಾರಗಳು. ಇವತ್ತಿನ ದಿನ ನಾನು ಹೇಳ್ತಾ ಇರೋದು ಆಯುರ್ವೇದದಲ್ಲಿ ಅರಿಶಿಣದ ಬಗ್ಗೆ ಏನು ಹೇಳಿದ್ದಾರೆ ಅನ್ನೋದರ ಬಗ್ಗೆ ಈ ಕಾರ್ಯಕ್ರಮದ ಮೂಲಕ ತಿಳಿದುಕೊಳ್ಳೋಣ. ಮತ್ತು ಕೊನೆಯದಾಗಿ ಅರಿಶಿಣದ ಒಂದು ಬಹಳ ಮುಖ್ಯವಾದ ಸಂಶೋಧನೆಯ ಫಲಿತಾಂಶವನ್ನು ಈ ಮೂಲಕ ಎಲ್ಲ ಕೇಳುವವರಿಗೆ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮೊದಲೇದಾಗಿ ಆಯುರ್ವೇದದಲ್ಲಿ ಅರಿಶಿಣಕ್ಕೆ ಹರಿದ್ರ ಅಂತ ಕರಿತೀವಿ ನಾವು. ಅರಿಶಿಣದ ಬಗ್ಗೆ ಆಯುರ್ವೇದದಲ್ಲಿ ಹೇಳೋದಕ್ಕಿಂತ ಮೊದಲೂ ನಾವು ಹಿಂದೂ ಒಂದು ಸಂಪ್ರದಾಯದಲ್ಲಿ ಬಹಳಷ್ಟು ಅದನ್ನು ನಾವು ಉಪಯೋಗ ಮಾಡ್ತೀವಿ. ಒಂದು ಅಡುಗೆ ಮನೆಯಲ್ಲಿ ಉಪಯೋಗ ಮಾಡ್ತೀವಿ ಮತ್ತು ಅದನ್ನು ಈ ಚರ್ಮಕ್ಕೆ ಹಚ್ಚಲು ಉಪಯೋಗ ಮಾಡ್ತೀವಿ. ಅಂದರೆ ನಮ್ಮ ಆಯುರ್ವೇದ ನಮ್ಮ ಹಿಂದೂ ಸಂಸ್ಕೃತಿಯಲ್ಲಿ ಅರಿಶಿಣದ ಉಪಯೋಗ ಅಥವಾ ಅದರ ಒಂದು ವೈದ್ಯಕೀಯ ಉಪಯೋಗ ಜನರಿಗೆ ಬುಕ್ಕಿನಲ್ಲಿ ಬರೆಯೋಕ್ಕಿಂತ ಮೊದಲೂ ಗೊತ್ತಿತ್ತು ಅಂತ ಇದರ ಅರ್ಥ. ಸೊ ಅಡುಗೆ ಮನೆಯಲ್ಲಿ ಅದನ್ನು ನಾವು ಬಳಸ್ತೀವಿ, ಅದು ಒಂದು ಒಳ್ಳೆಯ ಬಣ್ಣವನ್ನು ಕೊಡೋದಷ್ಟೇ ಅಲ್ಲ, ಅದರ ಒಂದು ಗುಣಗಳು ಸಹಿತ ಯಾವಾಗ ನಾವು ಅದನ್ನು ಹೊಟ್ಟೆಯಲ್ಲಿ ತಗೋತೀವಿ ಆಹಾರದ ಮೂಲಕ, ಅದು ಅದರ ಗುಣಗಳನ್ನು ನಮಗೆ ಒಳ್ಳೆ ಹೆಲ್ತ್ ಅಥವಾ ಒಳ್ಳೆ ಆರೋಗ್ಯ ಕೊಡುವಲ್ಲಿ ಫಲಕಾರಿಯಾಗಿದೆ ಅಂತ ನಾನು ಹೇಳಬಲ್ಲೆ. ಮತ್ತೆ ಅದನ್ನು ನಾವು ಈ ಒಂದು ಚರ್ಮಕ್ಕೆ ಹಚ್ತೀವಿ, ಒಂದು ಒಳ್ಳೆ ಯಾವುದೋ ಒಂದು ಕಾರ್ಯಕ್ರಮ ನಡೀತಿರುತ್ತಾ ಇದೆ ಅಥವಾ ಮದುವೆ ಇಂಥ ಫಂಕ್ಷನ್ ನಲ್ಲಿ ಅದನ್ನು ಚರ್ಮಕ್ಕೆ ಹಚ್ಚಲು ಬಳಸ್ತೀವಿ ನಾವು. ಅದು ಒಂದು ಒಳ್ಳೆ ಬಣ್ಣವನ್ನು ಕೊಡುವುದು ಅಷ್ಟೇ ಅಲ್ಲ, ಅದು ಒಂದು ಶುಭದ ಸಂಕೇತ ಅಂತ ನಮ್ಮ ಹಿಂದಿನ ಕಾಲದ ಜನರು ಅದನ್ನು ತಿಳ್ಕೊಂಡಿದ್ರು. ಈವನ್ ಆಯುರ್ವೇದದಲ್ಲಿ ಅರಿಶಿಣದ ಉಪಯೋಗ ಮತ್ತು ಪ್ರಯೋಜನಗಳನ್ನು ಬಹಳವಾಗಿ ವಿವರವಾಗಿ ಹೇಳಿದ್ದಾರೆ. ಮತ್ತೆ ಅರಿಶಿಣ ಅಷ್ಟೇ ಅಲ್ಲ, ಅದರ ಬೇರೆ ಬೇರೆ ಔಷಧಿಗಳನ್ನು ಸಹಿತ ನಾವು ಒಂದು ಬೇರೆ ಬೇರೆ ವ್ಯಾಧಿಯಲ್ಲಿ ಉಪಯೋಗ ಮಾಡ್ತೀವಿ. ಇದರ ಸಂಪೂರ್ಣ ವಿವರ ತಮಗೆ ಆಯುರ್ವೇದ ಆಸ್ಪತ್ರೆಯಲ್ಲಿ ಸರಿಯಾದ ಮಾಹಿತಿ ಬಂದರೆ ತಮಗೆ ಲಭ್ಯವಾಗುತ್ತದೆ. ಆಯುರ್ವೇದದಲ್ಲಿ ಅರಿಶಿಣಕ್ಕೆ ನಾವೇನಂತೀವಿ ಅಂದರೆ ಯೋಷತ್ ಪ್ರಿಯ ಅಥವಾ ವರವರ್ಣಿನಿ ಅಂತ ಒಂದು ಹೆಸರು ಕೊಟ್ಟಿದ್ದಾರೆ. ಅಂದರೆ ಇದು ಒಂದು ಇದರ ಲೇಪ ಏನಿದೆ ಮುಖಕ್ಕೆ ಒಂದು ಒಳ್ಳೆಯ ವರ್ಣವನ್ನು ಕೊಡುತ್ತದೆ, ಬಣ್ಣವನ್ನು ಕೊಡುತ್ತದೆ, ಚರ್ಮಕ್ಕೆ ಒಂದು ಒಳ್ಳೆಯ ಬಣ್ಣವನ್ನು ಕೊಡುತ್ತದೆ ಅಂತ ಅರ್ಥ. ಇದು ವರ್ಣ ಅಷ್ಟೇ ಅಲ್ಲ, ಬೇರೆ ಬೇರೆ ಚರ್ಮ ರೋಗಗಳಲ್ಲಿಯೂ ಇದನ್ನು ಹಚ್ಚಲು ಇದನ್ನು ನಾವು ಬಳಸ್ತೀವಿ ಮತ್ತು ಇದರ ಔಷಧಿಗಳನ್ನು ತೆಗೆದುಕೊಳ್ಳಲು ಕೊಡ್ತೀವಿ. ಈ ಚರ್ಮದ ಮೇಲಿನ ಗಾಯ ವಾಸಿಯಾಗದೇ ಇದ್ದರೆ ಅಥವಾ ವಾಸಿಯಾಗದಂಥ ಗಾಯಗಳಿದ್ದರೆ ನಾವು ಇದರ ಲೇಪವನ್ನು ಹಚ್ಚಲು ಹೇಳ್ತೀವಿ. ಇದಕ್ಕೆ ಒಂದು ಗುಣ ಆಯುರ್ವೇದದಲ್ಲಿ ಹೇಳಿದ್ದಾರೆ, ಅದೇನೆಂದರೆ ವೃಣರೋಪಣ ಗುಣ ಅಂತ ಹೇಳ್ತಾರೆ. ಅಂದರೆ ಯಾವುದೇ ವಾಸಿಯಾಗದ ಅಥವಾ ಗಾಯ ಏನಾದರೂ ಇದ್ದರೆ ಇದರ ಲೇಪವನ್ನು ಹಚ್ಚಲು ಹೇಳ್ತಾರೆ. ಮತ್ತು ಈ ಊತ ಅಥವಾ ಬಾವು ಈ ಟೈಪ್ ಚರ್ಮದ ಮೇಲೆ ಇದ್ದರೆ ಇದರ ಲೇಪವನ್ನು ಹಚ್ಚಲಿಕ್ಕೆ ನಾವು ಹೇಳ್ತೀವಿ. ಆಮೇಲೆ ಇದಕ್ಕೆ ಆಯುರ್ವೇದದಲ್ಲಿ ಕ್ರಿಮಿಘ್ನ ಮತ್ತು ವಿಷಘ್ನ ಅನ್ನೋ ಒಂದು ಎರಡು ಹೆಸರುಗಳನ್ನು ಕೊಟ್ಟಿದ್ದಾರೆ. ಆ ಹೆಸರುಗಳಲ್ಲಿಯೇ ಅದರ ಒಂದು ಔಷಧಿ ಗುಣಗಳನ್ನು ಆಯುರ್ವೇದ ಈ ಒಂದು ಆಚಾರ್ಯರು ಹೇಳಿದ್ದಾರೆ. ಕ್ರಿಮಿಘ್ನ ಅಂದರೆ ಯಾವುದೇ ರೀತಿಯ ಸೋಂಕಿನ ಗಾಯಗಳಿದ್ದರೆ ಇದರ ಲೇಪ ಬಹಳ ಉತ್ತಮಕಾರಿ ಅಥವಾ ಫಲಪ್ರದ ಆಗಿದೆ ಅಂತ ನಾವು ಹೇಳ್ಬೋದು. ಮತ್ತು ವಿಷಘ್ನ ಗುಣ ಅಂದರೆ ಯಾವುದೇ ರೀತಿಯ ಬೈಟ್ಸ್ ಇದ್ದರೆ ಅಥವಾ ವಿಷಯುಕ್ತ ಯಾವುದೇ ಒಂದು ಇನ್ಸೆಕ್ಟದ್ದು ಏನಾದರೂ ಸಿಕ್ರೀಷನ್ ಹತ್ತಿದ್ರೆ ಆ ಟೈಮಲ್ಲಿ ಇದರ ಲೇಪ ಬಹಳ ಉಪಯೋಗಕಾರಿಯಾಗಿರುತ್ತದೆ. ಮತ್ತು ನಾವು ಇವನ್ನು ನಮ್ಮ KLE ಆಯುರ್ವೇದ ಆಸ್ಪತ್ರೆಯಲ್ಲಿ ಇದರ ಔಷಧಿಗಳನ್ನು ನಾವು ಈ ಒಂದು ಕ್ರಿಮಿಘ್ನ ಮತ್ತು ವಿಷಘ್ನ ಗುಣದ ಸಲುವಾಗಿ ಬಹಳಷ್ಟು ಕಡೆ ಅದನ್ನು ನಾವು ಬಳಸ್ತೀವಿ. ಮತ್ತು ಈ ಯಾವುದೇ ಥರದ ಸಮಸ್ಯೆಗಳು ಲೈಕ್ ವಾಸಿಯಾಗದ ಸಮಸ್ಯೆಗಳಿದ್ದರೆ, ಮೇಲಿಂದ ಮೇಲೆ ಚರ್ಮದ ರೋಗಗಳು ಬರ್ತಾ ಇದ್ದರೆ ಕೇಳುವವರು ನಮ್ಮದು ನಿರ್ವಿಷ OPD ರೂಮ್ ನಂಬರ್ 16 KLE ಆಯುರ್ವೇದ ಆಸ್ಪತ್ರೆಗೆ ಸಂಪರ್ಕಿಸಬಹುದು. ಇದರ ಅರಿಶಿಣ ಮತ್ತು ಅರಿಶಿಣದ ಔಷಧಿಗಳು ಚರ್ಮದ ಯಾವುದೇ ರೀತಿಯ ಸಮಸ್ಯೆಗಳಿದ್ದರೆ, ತಮಗೇನಾದರೂ ವಿಶೇಷ ಮಾಹಿತಿ ಬೇಕಾಗಿದ್ದರೆ, ಆದರೂ ತಾವು ಅದರಿಂದ ಬಳಲುತ್ತಿದ್ದರೆ ದಯವಿಟ್ಟು ಈ ಆಸ್ಪತ್ರೆಗೆ ತಾವು ಸಂಪರ್ಕಿಸಬಹುದು. ಮತ್ತು ಮುಂದೆ ಹೇಳಬೇಕಂದ್ರೆ ಇದು ಕ್ರಿಮಿಘ್ನ ಅನ್ನುವ ಹೆಸರು ಅಂತಂದರೆ ವಿವಿಧ ರೀತಿಯ ಸೋಂಕುಗಳನ್ನು ತಡೆಗಟ್ಟುವಲ್ಲಿ ಇದು ಪರಿಣಾಮಕಾರಿಯಾಗಿದೆ. ಯಾವುದೇ ರೀತಿಯ ನಾವು ವಿವಿಧ ಸೋಂಕುಗಳು ಅಂದರೆ ಯಾವುದೇ ಇನ್ಫೆಕ್ಷಿಯಸ್ ಡಿಸೀಸ್ ಅಂತ ನೀವು ಇಲ್ಲಿ ಕನ್ಸಿಡರ್ ಮಾಡಬಹುದು. ಈ ನೆಗಡಿ, ಕೆಮ್ಮು, ಕಫ, ಅಸ್ತಮಾ, ಬೇರೆ ಯಾವುದೇ ಒಂದು ರೀತಿಯ ಒಂದು ಒಂದು ಸಮಸ್ಯೆಗಳಲ್ಲಿ ಹಾಲಿನೊಂದಿಗೆ ಸ್ವಲ್ಪ ಪ್ರಮಾಣದಲ್ಲಿ ಇದನ್ನು ಸೇವಿಸಲು ನಾವು ಹೇಳ್ತೀವಿ. ಇವನ್ನು ಈ ಕೊರೋನಾದಂತಹ ಒಂದು ಸಾಂಕ್ರಾಮಿಕ ಒಂದು ಸಿಚುವೇಶನ್ ಅಲ್ಲಿ ನಾವು ಅರಿಶಿಣ ಮತ್ತು ಅರಿಶಿಣದ ಬಹಳಷ್ಟು ಔಷಧಿಗಳು ಯಾವ ರೀತಿ ಅಂದರೆ ಈ ಹರಿದ್ರಾಖಂಡ ಈ ರೀತಿಯ ಔಷಧಿಗಳನ್ನು ಬಹಳಷ್ಟು ನಾವು ಅದನ್ನು ತಗೊಳ್ಳಲು ಜನರಿಗೆ ಒಂದು ಓರಿಯೆಂಟ್ ಮಾಡಿದ್ವಿ. ಇದು ಏನ್ ಮಾಡುತ್ತೆ, ಅರಿಶಿಣ ನಮ್ಮ ರಕ್ತ ಪರಿಶೋಧನೆಯನ್ನು ಮಾಡಿ ರೋಗ ನಿರೋಧಕ ಶಕ್ತಿಯನ್ನು ಕೊಡುತ್ತೈತಿ. ಅಷ್ಟೇ ಅಲ್ಲದೆ ರಕ್ತದಲ್ಲಿಯ ಕೊಬ್ಬಿನ ಅಂಶವನ್ನು ಕಡಿಮೆ ಮಾಡಲು ಇದು ಬಹಳಷ್ಟು ಸಹಕಾರಿಯಾಗಿದೆ ಅಂತ ನಾ ಹೇಳ್ಬೋದು ಇಲ್ಲಿ. ಮತ್ತೆ ಮುಂದೆ ಈ ಅರಿಶಿಣ ಏನಿದೆ ಅಲ್ಲ, ಇವನ್ನು ನಾವು ಸಕ್ಕರೆ ಕಾಯಿಲೆಯಲ್ಲೂ ಬಹಳಷ್ಟು
ಉತ್ತಮ ಔಷಧಿ ಆಗಿದೆ ಅಂತ ನಾ ಹೇಳ್ಬೋದು. ಇವನ್ನು ನಮ್ಮ ಆಯುರ್ವೇದ ಸಂಹಿತೆ ಅಥವಾ ಕ್ಲಾಸಿಕಲ್ ಪುಸ್ತಕಗಳಲ್ಲಿಯೂ ಸಹಿತ ಈ ಸಕ್ಕರೆ ಕಾಯಿಲೆಯಲ್ಲಿ ಅರಿಶಿಣದ ಔಷಧಗಳನ್ನು ಬೇರೆ ಬೇರೆ ರೀತಿಯಲ್ಲಿ ತುಂಬಾ ವಿವರವಾಗಿ ವರ್ಣನೆಯನ್ನು ಮಾಡಿದ್ದಾರೆ. ಈ ಅರಿಶಿಣ ಮತ್ತೆ ಬೆಟ್ಟದ ನೆಲ್ಲಿಕಾಯಿ ರಸದಲ್ಲಿ ನಿತ್ಯ ಸೇವನೆ ಮಾಡುವುದರಿಂದ ಈ ಸಕ್ಕರೆ ಕಾಯಿಲೆ ನಿಯಂತ್ರಣಕ್ಕೆ ಬರುತ್ತದೆ ಅಂತ ನಾವು ಬುಕ್ನಲ್ಲಿಯೂ ಓದಿದ್ವಿ. ಮತ್ತೆ ಇವನ್ನ ನಾವು ಅದನ್ನ ಪೇಷಂಟ್ಸಿಗೂ ಈ ರೀತಿ ಕೆಲವೊಂದು ಔಷಧಿಗಳನ್ನು ತಗೊಳ್ಳಲು ಹೇಳ್ತೀವಿ, ಮತ್ತು ನಮ್ಗೆ ಇವನ್ನ ಅದರ ಫಲಿತಾಂಶನೂ ತುಂಬಾ ಚೆನ್ನಾಗಿ ಕಾಣ್ತಾ ಇರುತ್ತೆ ಪೇಷಂಟ್ ಫಾಲೋಅಪ್ ಅಲ್ಲಿ. ಅವ್ರಿಗೊಂದು ಆರೋಗ್ಯ ಸಮತೋಲನ ಕಾಯ್ಕೊಳ್ಳುವಲ್ಲಿ ಒಳ್ಳೆಯ ರೀತಿ ನಮ್ಗೆ ಅರಿಶಿಣದ ಒಂದು ಫಲಿತಾಂಶ ಕಾಣುತ್ತೆ. ಮತ್ತೆ ಇದರದ್ದು ಒಂದು ಧೂಮವನ್ನು ನಾವು ಹೇಳ್ತೀವಿ ಪೇಷಂಟಿಗೆ ತಗೊಳ್ಳಕ್ಕೆ, ಅಂದ್ರೆ ಇದನ್ನ ನಾವು ಸುಟ್ಟು ಅದರಿಂದ ಏನೋ ಒಂದು ಹೊಗೆ ಬರುತ್ತಲ್ಲ ಅದು ಧೂಮ ಅಂತ ಕರಿತೀವಿ ನಾವು, ಹರಿದ್ರಾ ಧೂಮ ಅಂತ ಅದರ ಹೆಸರು. ಸೊ ಈ ಕಫ ಬಹಳ ಗಟ್ಟಿಯಾಗಿ ಪೇಷಂಟಿಗೆ ತೊಂದರೆ ಆಗ್ತಾ ಇರ್ತದಲ್ಲ, ಸ್ವಲ್ಪ ಪ್ರಮಾಣದಲ್ಲಿ ಅದರ ಧೂಮವನ್ನು ತಗೊಳ್ಕೊಂಡ ಆ ಗಟ್ಟಿಯಾದ ಕಫ ಅಲ್ಲಿ ವಿಲಯನ ಆಗಿ ಪೇಷಂಟಿಗೆ ರೋಗಿಗೆ ಒಂದು ಒಳ್ಳೆಯ ಅನುಕೂಲ ಆಗುತ್ತೆ. ಮತ್ತೆ ಈ ವಿಷ ಜಂತುಗಳು ಕಚ್ಚಿದ ಜಾಗದಲ್ಲಿಯೂ ಸಹಿತ ಅದರ ಧೂಮವನ್ನು ನಾವು ಅದರ ಆ ಏರಿಯಾ ಒಳಗೆ ಕೊಡ್ತೀವಿ. ಸೊ ಅದು ವಿಷಜ್ಞ ಪ್ರಾಪರ್ಟಿ ಗುಣ ಇರುವುದರಿಂದ ಬಹಳಷ್ಟು ಈ ರೋಗಗಳು ಕಂಟ್ರೋಲ್ಗೆ ಬರ್ತಾವು. ಮುಂದೆ ಇದನ್ನು ಕಣ್ಣಿನ ತೊಂದರೆಯಲ್ಲಿನು ನಾವು ಹೇಳ್ತೀವಿ. ಇದರ ಒಂದು ಅರಿಶಿಣದ ಜಲ ಏನಿದೆ ಅಲ್ಲ ಬೇರೆ ಬೇರೆ ನೇತ್ರ ವ್ಯಾಧಿ ಕಣ್ಣಿನ ವ್ಯಾಧಿಯಲ್ಲಿ ತೊಳೆದುಕೊಳ್ಳಲು ಹೇಳ್ತೀವಿ ನಾವು ಅದನ್ನ. ಸೊ ಬಹಳಷ್ಟು ಸೋಂಕಿನ ಇದು ಅಥವಾ ಇರಬಹುದು ಅಥವಾ ಬಾವಿ ಇರಬಹುದು ಬೇರೆ ಬೇರೆ ನೇತ್ರ ವ್ಯಾಧಿಯೊಳಗೆ ಇದರ ಜಲವನ್ನು ತೊಳೆದುಕೊಂಡ್ರೆ ಬಹಳಷ್ಟು ಬೇಗ ಆ ಒಂದು ವ್ಯಾಧಿ ಅವರಿಗೆ ಕಡಿಮೆ ಆಗುತ್ತೆ. ಇದಲ್ಲದೆ ಇದರ ಲೇಪವನ್ನು ತಲೆನೋವಿಗೂ ಇವನ್ ಹಣೆಗೆ ಹಚ್ಚಲಿಕ್ಕೆ ಹೇಳಿದ್ದಾರೆ. ಬಹಳ ಬೇಗ ಇದರ ತಲೆನೋವು ಏನಿದೆ ಅಲ್ಲ ಕಡಿಮೆ ಆಗುತ್ತದೆ ಅಂತ ಹೇಳ್ಬೋದು. ಬಹಳ ಮುಖ್ಯವಾಗಿ ನಾ ಅರಿಶಿಣದ ಬಗ್ಗೆ ಹೇಳ್ಬೇಕಂದ್ರೆ ವಿವಿಧ ರೀತಿಯ ಅಲರ್ಜಿಕ್ ಕಂಡೀಷನ್ಸ್, ಇದು ಚರ್ಮದ ಅಲರ್ಜಿ ಇರ್ಬೋದು ಅಥವಾ ಶ್ವಾಸಕೋಶದ ಅಲರ್ಜಿ ಇರ್ಬೋದು, ಅರಿಶಿಣದ ಬೇರೆ ಬೇರೆ ಔಷಧಿಗಳನ್ನು ನಾವು ಬಹಳಷ್ಟು ರೀತಿಯಲ್ಲಿ ಇದನ್ನು ಬಳಸ್ತೀವಿ. ಯಾರು ತೊಂದರೆ ಅವರು ಈ ರೀತಿಯ ತೊಂದರೆಗಳು ಯಾರಿಗಾದ್ರೂ ಮೇಲಿಂದ ಮೇಲೆ ಅಲರ್ಜಿ ಕಡಿಮೆ ಆಗ್ತಾನೆ ಇಲ್ಲ, ಏನೂ ಮೆಡಿಸಿನ್ ತಗೊಂಡ್ರು ಕಡಿಮೆ ಆಗ್ತಾ ಇಲ್ಲ, ಈ ರೀತಿ ಕೆಲವೊಂದು ರೋಗಿಗಳು ಹೇಳ್ತಾ ಇರ್ತಾರೆ, ಅಂತವ್ರು ನೀವು ಕೇಳಿ ಆಯುರ್ವೇದ ಆಸ್ಪತ್ರೆಗೆ ಸಂಪರ್ಕಿಸಿ ಆ ರೀತಿಯ ತೊಂದರೆಗಳನ್ನು ಅಥವಾ ಅರಿಶಿಣದ ಔಷಧಗಳನ್ನು ತೆಗೆದುಕೊಳ್ಳುವುದರ ಮೂಲಕ ನೀವು ತಮ್ಮ ಆರೋಗ್ಯವನ್ನು ಕಾಯ್ಕೋಬಹುದು ಅಂತ ನಾ ಹೇಳ್ತೀನಿ. ಮತ್ತೆ ಈ ರೀತಿ ಏನೇ ಈಗ ಹೇಳಿದ ಏನೇ ವ್ಯಾಧಿಗಳು ಆ ರೀತಿಯ ಸಮಸ್ಯೆಗಳು ಇದ್ರೆ ಪದೇ ಪದೇ ಪುನರಾವರ್ತಿತ ಆಗ್ತಾ ಇದ್ರೆ ಅರಿಶಿಣದ ಔಷಧಗಳನ್ನು ಹೇಗೆ ತಗೋಬೇಕು, ಯಾವ ರೀತಿ ಅದನ್ನ ಪ್ರಿಪೇರ್ ಮಾಡಬೇಕು, ಯಾವ ಟೈಮಲ್ಲಿ ತಗೋಬೇಕು, ಯಾವ ಹೊತ್ತಿನಲ್ಲಿ ತಗೋಬೇಕು, ಪ್ರತಿಯೊಂದನ್ನು ತಾವು ಆಯುರ್ವೇದ ಆಸ್ಪತ್ರೆಯಲ್ಲಿ ಸಂಪರ್ಕಿಸಿಯೇ ಅದನ್ನು ತಗೋಬೇಕು ಅಂತ ನಾ ಇಲ್ಲಿ ವಿನಂತಿಸಿಕೊಳ್ತೀನಿ. ಕೊನೆಯದಾಗಿ ಇದರ ಆಯುರ್ವೇದದ ಒಂದು ಸಂಶೋಧನೆಯ ಫಲಿತಾಂಶವನ್ನು ನಾನು ಇಲ್ಲಿ ಹೇಳಕ್ ಇಷ್ಟಪಡ್ತೀನಿ. ನಮಗೆ ಸ್ಪೈಸ್ ಪ್ರಾಜೆಕ್ಟ್ ಗವರ್ಮೆಂಟ್ ಆಫ್ ಕರ್ನಾಟಕದಿಂದ ಒಂದು ಫಂಡಿಂಗ್ ಪ್ರಾಜೆಕ್ಟ್ ಮಾಡಿದ್ವಿ. ಈಗ ನಾವು ತರಕಾರಿ ಮತ್ತು ಹಣ್ಣುಗಳನ್ನು ಬಳಸ್ತೀವಿ, ನಮ್ಮ ದಿನನಿತ್ಯದ ಆಹಾರದಲ್ಲಿ ನಾವು ಬಳಸ್ತೀವಿ. ಈಗ ತರಕಾರಿ ಅಥವಾ ಹಣ್ಣುಗಳನ್ನು ಬೆಳೆಯಲಿಕ್ಕೆ ಅವರು ರೈತರು ಕ್ರಿಮಿಕೀಟಗಳನ್ನು ಬಳಸ್ತಾರೆ. ಅವರಿಗೆ ನಾವು ಬಳಸಬೇಡ ಅಂತ ಹೇಳೋದು ಅಥವಾ ಅದನ್ನ ಅದು ಗೊತ್ತಿಲ್ಲ ಅವ್ರು ಮಾಡಿದಾರೋ ಇಲ್ಲೋ ಏನು ಅದನ್ನ ಹೇಳೋದು ನಮ್ಗೆ ಕಷ್ಟ. ಬಟ್ ಕ್ರಿಮಿನಾಶಕದ ಅತಿಯಾದ ಬಳಕೆಯಿಂದ ಏನಾಗುತ್ತೆ, ತರಕಾರಿಗಳಲ್ಲಿ ಯಥೇಚ್ಛವಾಗಿ ಕೀಟನಾಶಕ ಔಷಧಿ ಕಂಡುಬರುತ್ತೆ. ಅದನ್ನು ನಾವು ಸೇವಿಸೋದ್ರಿಂದ ಅದರ ಪರಿಣಾಮ ನಮ್ಮ ಆರೋಗ್ಯದ ಮೇಲೆ ಆಗ್ತಾ ಇದೆ, ಮೆದುಳಿನ ಮೇಲೆ ಆಗ್ತಾ ಇದೆ, ಈ ನರವ್ಯೂಹದ ಮೇಲೆ ಆಗ್ತಾ ಇದೆ, ಅದರಿಂದ ಗಂಭೀರವಾದ ಈ ಇನ್ಫರ್ಟಿಲಿಟಿ ಅಥವಾ ಕ್ಯಾನ್ಸರ್ನಂತಹ ರೋಗಗಳು ಕಾಣ್ತಾ ಇದ್ದಾವೆ. ಯಾವುದೇ ಕಾರಣ ಇಲ್ಲದೆ ಸಡನ್ ಆಗಿ ನಮ್ಮ ಮನೇಲಿ ಯಾರಿಗೂ ಏನೂ ಇರಲಿಲ್ಲ ಆದ್ರೆ ನನಗೆ ಬಂತು ಅಂತ ಪೇಷಂಟ್ ರೋಗಿಗಳು ಹೇಳ್ತಾ ಇರ್ತಾರೆ. ಸೊ ಇಂಥ ಪದಾರ್ಥಗಳನ್ನು ನಾವು ಯಾವ ರೀತಿ ಶುದ್ಧೀಕರಿಸಬಹುದು ಅಥವಾ ಈ ಕೀಟನಾಶಕದ ಅಂಶವನ್ನು ನಾವು ಸೇವಿಸುವ ತರಕಾರಿಯಿಂದ ಎಷ್ಟು ನಾವು ಕಡಿಮೆ ಮಾಡಬಹುದು ಅನ್ನೋದರ ಒಂದು ಸಂಶೋಧನೆ ಈ ನಮ್ಮ KLA ಆಸ್ಪತ್ರೆ ಅಗತತಂತ್ರ ವಿಭಾಗದಲ್ಲಿ ನಡೆಯಿತು. ಸೊ ನಾವೇನ್ ಮಾಡಿದ್ವಿ, ಒಂದು 4 ಜಲಗಳನ್ನು ತಗೊಂಡಿದ್ವಿ. 4 ಜಲದಲ್ಲಿ ಈ ಹರಿದ್ರಾ ಜಲವು ಒಂದು. ನಾವು ಈ ಹೂಕೋಸನ್ನು ತಗೊಂಡು ಹರಿದ್ರಾ ಜಲದಲ್ಲಿ ಹೂಕೋಸನ್ನು ಸ್ವಚ್ಛವಾಗಿ ತೊಳೆದು ಆ ನೀರನ್ನು ನಾವು ಟೆಸ್ಟಿಂಗ್ಗೆ ಕಳಿಸಿದ್ವಿ. ಆ ಟೆಸ್ಟಿಂಗ್ ಒಳಗೆ ಈ ಕೀಟನಾಶಕದ ಅಂಶ ಬಹಳಷ್ಟು ಆ ನೀರಿನಲ್ಲಿ ಈ ಹರಿದ್ರಾ ಜಲದಲ್ಲಿ ಕಂಡು ಬಂತು. ಸೊ ತರಕಾರಿ ಮತ್ತು ಹಣ್ಣುಗಳಿಂದ ತೊಳೆಯೋದ್ರಿಂದ ಹರಿದ್ರಾ ಜಲದಿಂದ ತೊಳೆಯೋದ್ರಿಂದ ಬಹಳಷ್ಟು ಅಂಶ ಕೀಟನಾಶಕ ಅಂಶ ಸಪರೇಟ್ ಆಗಿ ನೀರಿನಲ್ಲಿ ಹರಿದ್ರಾ ಜಲದಲ್ಲಿ ಬರುತ್ತದೆ ಅಥವಾ ಹರಿದ್ರ ನಮಗೆ ಆ ರೀತಿ ಅದು ಅನುಕೂಲ ಮಾಡಿಕೊಡುತ್ತೆ. ಮ್ಯಾಕ್ಸಿಮಮ್ ಕೀಟನಾಶಕವನ್ನು ತನ್ನ ಕಡೆ ತಗೊಂಡು ಈ ಕಾಯಿಪಲ್ಯ ಅಥವಾ ತರಕಾರಿ ಅಥವಾ ಹಣ್ಣುಗಳನ್ನು ಸ್ವಚ್ಛವಾಗಿ ಶುದ್ಧೀಕರಿಸ್ತೈತಿ ಅಂತ ನಾವು ಹೇಳ್ಬೋದು. ಈ ರೀತಿ ತೊಳೆದು ನಾವು ಆ ತರಕಾರಿಗಳನ್ನು ಬಳಸಿದರೆ ಬಹಳಷ್ಟು ಕೀಟನಾಶಕ ಅಂಶಗಳು ಯಾವುದು ನಾವು ಸ್ಪ್ರೇ ಮಾಡಿರ್ತಾರೆ ಅದು ನಮ್ಮ ದೇಹದಲ್ಲಿ ಹೋಗುವ ಒಂದು ಪ್ರಮಾಣವನ್ನು ನಾವು ಕಡಿಮೆ ಮಾಡಬಹುದು ಅಂತ ನಾವು ಹೇಳ್ಬೋದು. ಇದರ ಸಂಪೂರ್ಣ ವಿವರವನ್ನು ನಾವು ಪಬ್ಲಿಕ್ ಓರಿಯೆಂಟೇಷನ್ ಈ ಥ್ರೂ NSS
ಕ್ಯಾಂಪ್ ಮೂಲಕ ನಾವು ಶಾಲೆ ಮಕ್ಕಳಿಗೆ ಓರಿಯೆಂಟ್ ಮಾಡ್ತಾ ಇದ್ದೀವಿ, ಪಬ್ಲಿಕ್ಗೆ ಓರಿಯೆಂಟ್ ಮಾಡ್ತಾ ಇದ್ದೀವಿ. ತಾವು ನಮ್ಮ ಕೈಯಲ್ಲಿ ಆಯುರ್ವೇದ ಆಸ್ಪತ್ರೆಗೆ ಬಂದರೆ ಇದರ ಪೂರ್ಣ ಈ ಸಂಶೋಧನೆ ವಿವರವನ್ನು ನಾವು ಇವನ್ನು ಡಿಸ್ಪ್ಲೇ ಮಾಡಿದ್ದೀವಿ ಬೇರೆ ಬೇರೆ ಜಾಗದಲ್ಲಿ, ಜನರಿಗೆ ಪಬ್ಲಿಕ್ಗೆ ಹೆಲ್ಪ್ ಆಗಲಿ ಅಂತ. ಸೊ ನಾವು ತರಕಾರಿ ಇದು ಹರಿದ್ರ ಜಲದಿಂದ ವಾಶ್ ಮಾಡಿ ಅದನ್ನು ಸೇವಿಸುವುದರಿಂದ ಬಹಳಷ್ಟು ಅಂಶಗಳು, ಕೀಟನಾಶಕ ಅಂಶಗಳು ಕಡಿಮೆ ಆಗಿ ಒಂದು ಶುದ್ಧವಾದ ತರಕಾರಿ ಆಗುತ್ತೆ. ಪೂರ್ಣವಾಗಿ ಶುದ್ಧ ಆಗುತ್ತೆ ಅನ್ನೋದು ಕಷ್ಟ, ಬಟ್ ಟು ಸಮ್ ಎಕ್ಸ್ಟೆಂಟ್ ಅದು ಕಡಿಮೆ ಆಗುತ್ತೆ, ಅದನ್ನು ನಾವು ಸೇವಿಸಬಹುದು ಅಂತ ನಾ ಹೇಳ್ಬೋದು. ಇಷ್ಟು ಇದರ ಮೂಲಕ ನಾನು ನನ್ನ ಅರಿಶಿಣದ ಆಯುರ್ವೇದದಲ್ಲಿ ಅರಿಶಿಣದ ಒಂದು ಸೂಪರ್ಫಿಷಿಯಲ್ ಆಗಿ ನಾನು ಉಪಯೋಗಗಳನ್ನು ಹೇಳಿದ್ದೀನಿ. ಏನೇ ತಮಗೆ ತೊಂದರೆಗಳು ಬಂದರೂ ನೀವು ಕೈಯಲ್ಲಿ ಆಯುರ್ವೇದ ಆಸ್ಪತ್ರೆಯನ್ನು ಸಂಪರ್ಕಿಸಿ, ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ. ನಮಸ್ಕಾರ.

0: ಇದುವರೆಗೂ ಕೇಳಿದ್ರಿ KLE ಆಯುರ್ವೇದ ಹೆಲ್ತ್ ಗೈಡ್. ಇದು KLE ವೇಣುಧ್ವನಿ 90.4 FM ಪ್ರಸ್ತುತಿ. ಹೀಗೆ ಕೇಳ್ತಾ ಇರಿ ವೇಣುಧ್ವನಿ, ಇದು 90.4 FM. KLE ಕನಸು ನಮಸ್ಕಾರ.
1: ಕೇಲಿ ಫಾರ್ಮಸಿ ಕಾಲೇಜ್ ಬೆಳಗಾವ್ ಶೈಕ್ಷಣಿಕ ವರ್ಷ 2026 ಸಾಠಿ ಪ್ರವೇಶ ಪ್ರಕ್ರಿಯೆ ಸುರು ಝಾಲಿ ಆಹೆ. ಏರ್ಪೋರ್ಟ್ ರೋಡ್ ಬಸವನಕುರ್ಚಿ ಬೆಳಗಾವ್ ಯೇಥೆ ಅತ್ಯಾಧುನಿಕ ಸುವಿಧಾನಿ ಸುಸಜ್ಜ ನವ್ಯಾ ಕ್ಯಾಂಪಸ್ ಮಧ್ಯೆ ಮಹಾವಿದ್ಯಾಲಯ ಸ್ಥಳಾಂತರಿತ ಝಾಲಿ ಆಹೆ. ಉಪಲಬ್ಧ ಅಭ್ಯಾಸಕ್ರಮ ಅಸಾ ಆಹೆ B.Pharm, Pharm.D, M.Pharm, PhD. ಫಾರ್ಮಸಿ ಕ್ಷೇತ್ರದ ಉಚ್ಚ ಶಿಕ್ಷಣ ಘೇಣ್ಯಾಸಾಠಿ ಸುವರ್ಣ ಸಂಧಿ. ಮಹಾವಿದ್ಯಾಲಯಾಚೆ ಪ್ರಮುಖ ವೈಶಿಷ್ಟ್ಯ 100 ಹುನ ಅಧಿಕ ವರ್ಷಾಚಿ ಶೈಕ್ಷಣಿಕ ಪರಂಪರಾ ಆಣಿ ಅನುಭವ. ಜಗಭರತಿಲ್ 3,000 ಹುನ ಅಧಿಕ ಮಾಜಿ ವಿದ್ಯಾರ್ಥ್ಯಾಂಚೆ ಭಕ್ಕಂ ನೆಟ್ವರ್ಕ್. ಬೆಳಗಾವ್ ವಿಮಾನದ ರಸ್ತ್ಯಾವರಿಲ್ ಸುಸಜ್ಜ ಆಣಿ ಅತ್ಯಾಧುನಿಕ ನವಾ ಕ್ಯಾಂಪಸ್. ಪರಿಣಾಮಾಧಾರಿತ ಶಿಕ್ಷಣ ಪದ್ಧತಿ, ಪ್ರಗತ ಡಿಜಿಟಲ್ ಲರ್ನಿಂಗ್ ಇಕೋಸಿಸ್ಟಮ್, ಜಾಗತಿಕ ದರ್ಜೆಯ ಗ್ರಂಥಾಲಯ ಆಣಿ ಮಾಹಿತಿ ಕೇಂದ್ರ, ಆಧುನಿಕ ಪ್ರಯೋಗಶಾಲಾ ವ ಪ್ರಾತ್ಯಕ್ಷಿಕ ಪ್ರಶಿಕ್ಷಣ ಸುವಿಧಾ, ಆಧುನಿಕ ವಸತಿಗೃಹ ಆಣಿ ಕ್ರೀಡಾ ಸುವಿಧಾ ಸುತ್ತಾ. ನ್ಯಾಕ್ ಎ ಪ್ಲಸ್ ಗ್ರೇಡ್ ಆಣಿ NIRF ಕ್ರಮವಾರಿ ಪ್ರಾಪ್ತ ಪ್ರತಿಷ್ಠಿತ ಸಂಸ್ಥೆಯ ಗುಣಮಟ್ಟ ಪೂರ್ಣ ಶಿಕ್ಷಣ ಆಣಿ ಉತ್ತಮ ರೋಜ್ಗಾರ ಸಂಧಿನ ಪ್ರಾಧಾನ್ಯ. ಅಧಿಕ ಮಾಹಿತಿ ಸಂಪರ್ಕ ಕರಾ 0832471399 ಆಣಿ 9740639702. ವೆಬ್ಸೈಟ್ ಆಹೆ www.kleparm.edu.
2: Seasons change, but your brilliance is timeless. P&G brings you the exclusive change of season offer.
3: Now get an incredible discount of 10,000 rupees per carat on the purchase of stunning diamond jewelry. Also enjoy up to 20% off on making charges of gold jewelry and a flat 20% off on making of silver.
2: Offer valid till 31st July 2026. Hurry, visit to Mrs. Purushottam Narayan Gadgil, Seraph and Jewelers today. Terms and conditions apply.

0: ಆರೋಗ್ಯವೇ ನಿಜವಾದ ಸಂಪತ್ತು. ನಿಮ್ಮ ಮತ್ತು ನಿಮ್ಮ ಕುಟುಂಬದ ಆರೋಗ್ಯದ ಕಾಳಜಿಗಾಗಿ ವಿಶ್ವಾಸಾರ್ಹ ಹೆಸರು KLE ಹೋಮಿಯೋಪತಿ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್, ಬಸವನಕುರ್ಚಿ, ಬೆಳಗಾವಿ. ಅನುಭವ ಹೊಂದಿದ ವೈದ್ಯರ ತಂಡ, ಸುಸಜ್ಜಿತ ಓಪಿಡಿ ಸೇವೆಗಳು, ಆಧುನಿಕ ಸೌಲಭ್ಯಗಳು, ಔಷಧಿ ವಿತರಣೆ ಹಾಗೂ ರೋಗಿ ಕೇಂದ್ರಿತ ಚಿಕಿತ್ಸಾ ಸೇವೆಗಳು ಇಲ್ಲಿ ಲಭ್ಯವಿವೆ. KLE ಸಂಸ್ಥೆ ಶಿಕ್ಷಣ, ಆರೋಗ್ಯ ಸೇವೆ ಮತ್ತು ವೈದ್ಯಕೀಯ ತರಬೇತಿಗೆ ಒತ್ತು ನೀಡುತ್ತದೆ. ಅಲರ್ಜಿ, ಚರ್ಮ ರೋಗಗಳು, ಸಂಧಿವಾತ ಮತ್ತು ಕೀಲು ನೋವು, ಮೈಗ್ರೇನ್, ಉಸಿರಾಟದ ಸಮಸ್ಯೆಗಳು, ಜೀರ್ಣಕ್ರಿಯೆ ತೊಂದರೆಗಳು, ಮಹಿಳಾ ಹಾಗೂ ಮಕ್ಕಳ ಆರೋಗ್ಯ ಸಮಸ್ಯೆಗಳು ಮತ್ತು ದೀರ್ಘಕಾಲದ ಆರೋಗ್ಯ ಸಮಸ್ಯೆಗಳಿಗೆ ಹೋಮಿಯೋಪತಿ ಚಿಕಿತ್ಸೆ ಲಭ್ಯ. ಆರೋಗ್ಯಕರ ಜೀವನಕ್ಕಾಗಿ ಇಂದೇ ಭೇಟಿ ನೀಡಿ KLE ಹೋಮಿಯೋಪತಿಕ್ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್, ಏರ್ಪೋರ್ಟ್ ರೋಡ್, ಬಸವನಕುರ್ಚಿ, ಬೆಳಗಾವಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ 9448145030 ಹಾಗೂ 8123871607.
1: One Life, Ambika Infra Build and Core Developers, the new landmark of Belagavi. Are you ready to witness a new landmark in luxury? Introducing the city's largest and most ambitious gated community, Ambika One Life, One Care. This isn't just another residential project. It represents a monumental shift in how our city lives. We are offering a sprawling paradise meticulously designed for those who refuse to settle for anything but the absolute best in modern living. This grand vision is brought to life through a prestigious joint venture between Core Developers and Ambika Group. By combining decades of industry expertise and a shared passion for excellence, this partnership ensures that every square foot of your home is built with uncompromising quality. Our commitment to total transparency and the highest standards of modern engineering provides you with a home that is as sturdy as it is beautiful. Located at the elite 9th cross, Bhagyanagar, this massive development features 200 luxury flats, creating a vibrant city within a city. Residents will enjoy ultimate peace of mind within a secure, gated environment surrounded by world-class amenities and a community of like-minded families. At this scale, the luxury is larger, the gardens are greener, and the lifestyle is truly unmatched in the region. The future of Belagavi is here, and your place in it is waiting. Don't miss the opportunity to own a home in the city's most talked about address, where care meets comfort. Call us today at 7760477279 or visit our site office at Ambika Platinum to book your dream flat. Ambika One Life, One Care. It is the biggest lifestyle statement in town.

0: Of gold jewelry and a flat 20% off on making of silver.
1: Offer valid till 31st July 2026. Hurry, visit to Mrs. Purushottam Narayan Gadgil, Seraph and Dwellers today. Terms and conditions apply.
2: ಬೆಳಗಾವಿಯಲ್ಲಿ ನೂತನವಾಗಿ ಆರಂಭವಾಗಲಿದೆ ಒನ್ ಲೈಫ್ ಅಂಬಿಕಾ ಇನ್ಫ್ರಾ ಬಿಲ್ಡ್ ಅಂಡ್ ಕೋರಿ ಡೆವಲಪರ್ಸ್ ಪ್ರಸ್ತುತಪಡಿಸುವ ಒನ್ ಲೈಫ್ ಸುಂದರ ಬದುಕಿನ ಹೊಸ ಆರಂಭ. 20 ವರ್ಷಗಳ ಭರವಸೆಯ ಹೆಸರು ಅಂಬಿಕಾ ಗ್ರೂಪ್ ಈಗ ಕೋರಿ ಡೆವಲಪರ್ಸ್ ಜೊತೆಗೂಡಿ ನಿಮಗಾಗಿ ತರುತ್ತಿದ್ದಾರೆ ಬೆಳಗಾವಿಯ ಹೆಮ್ಮೆಯ ಪ್ರಾಜೆಕ್ಟ್. ಸುಸಜ್ಜಿತ ಜೀವನ ಶೈಲಿಗಾಗಿ ಅತ್ಯಾಧುನಿಕ 2 BHK ಅಪಾರ್ಟ್ಮೆಂಟ್ಗಳು, ವಿಶ್ವ ದರ್ಜೆಯ ಸೌಲಭ್ಯಗಳು, ಸುಂದರವಾದ ಉದ್ಯಾನವನ, ಲ್ಯಾಂಡ್ಸ್ಕೇಪ್ ಗಾರ್ಡನ್, ಹೈಟೆಕ್ ಜಿಮ್ ಮತ್ತು ಯೋಗ ಕೇಂದ್ರ, ನಗರದ ಪ್ರಮುಖ ಶಾಲೆಗಳು, ಆಸ್ಪತ್ರೆಗಳು ಮತ್ತು ಬಸ್, ರೈಲು, ವಿಮಾನ ನಿಲ್ದಾಣಗಳಿಗೆ ಅತ್ಯಂತ ಹತ್ತಿರ. 24/7 ಭದ್ರತೆ ಮತ್ತು ಸ್ಮಾರ್ಟ್ ಫೀಚರ್ಸ್, 24/7 ನಿರಂತರ ನೀರಿನ ಸೌಲಭ್ಯ, ಸಂಪೂರ್ಣ ವಿದ್ಯುತ್ ಬ್ಯಾಕ್ಅಪ್, ಪರಿಸರ ಸ್ನೇಹಿ ಮಳೆ ನೀರು ಕೊಯ್ಲು ವ್ಯವಸ್ಥೆ, ಮಕ್ಕಳಿಗಾಗಿ ಸುರಕ್ಷಿತ ಮತ್ತು ಸುಸಜ್ಜಿತ ಆಟದ ಮೈದಾನ, ಪ್ರತಿ ಫ್ಲೋರ್ ಮತ್ತು ಪ್ರವೇಶ ದ್ವಾರದಲ್ಲಿ CCTV ಕ್ಯಾಮೆರಾಗಳು, ವಿಶಾಲವಾದ ಕಾರ್ ಮತ್ತು ಟೂ ವೀಲರ್ ಪಾರ್ಕಿಂಗ್ ವ್ಯವಸ್ಥೆ. ಒನ್ ಲೈಫ್ ಅಂಬಿಕಾ ಇನ್ಫ್ರಾ ಬಿಲ್ಡ್ ಅಂಡ್ ಕೋರಿ ಡೆವಲಪರ್ಸ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಅಂಬಿಕಾ ಪ್ಲಾಟಿನಂ G5 ಗ್ರೌಂಡ್ ಫ್ಲೋರ್ 9th ಕ್ರಾಸ್ ಭಾಗ್ಯನಗರ್ ಬೆಳಗಾವಿ. ದೂರವಾಣಿ ಸಂಖ್ಯೆ 0831406968585, ಮೊಬೈಲ್ ಸಂಖ್ಯೆ 7760477279. ನಿಮ್ಮ ಕನಸಿನ ಮನೆಯನ್ನು ಇಂದೇ ನನಸಾಗಿಸಿಕೊಳ್ಳಿ.
3: ಕೇಲಿ ಫಾರ್ಮಸಿ ಕಾಲೇಜ್ ಬೆಳಗಾವ್ ಶೈಕ್ಷಣಿಕ ವರ್ಷ 2026 आणि 2027 साठी प्रवेश प्रक्रिया सुरू झाली आहे. एअरपोर्ट केली फार्मसी कॉलेज बेळगाव शैक्षणिक

ಬೆಳಗಾವಿಯಲ್ಲಿ ನೂತನವಾಗಿ ಆರಂಭವಾಗಲಿದೆ ಒನ್ ಲೈಫ್ ಅಂಬಿಕಾ ಇನ್ಫ್ರಾ ಬಿಲ್ಡ್ ಅಂಡ್ ಕೋರಿ ಡೆವಲಪರ್ಸ್ ಪ್ರಸ್ತುತಪಡಿಸುವ ಒನ್ ಲೈಫ್ ಸುಂದರ ಬದುಕಿನ ಹೊಸ ಆರಂಭ. 20 ವರ್ಷಗಳ ಭರವಸೆಯ ಹೆಸರು ಅಂಬಿಕಾ ಗ್ರೂಪ್ ಈಗ ಕೋರಿ ಡೆವಲಪರ್ಸ್ ಜೊತೆಗೂಡಿ ನಿಮಗಾಗಿ ತರುತ್ತಿದ್ದಾರೆ ಬೆಳಗಾವಿಯ ಹೆಮ್ಮೆಯ ಪ್ರಾಜೆಕ್ಟ್. ಸುಸಜ್ಜಿತ ಜೀವನ ಶೈಲಿಗಾಗಿ ಅತ್ಯಾಧುನಿಕ 2 BHK ಅಪಾರ್ಟ್ಮೆಂಟ್ಗಳು, ವಿಶ್ವ ದರ್ಜೆಯ ಸೌಲಭ್ಯಗಳು, ಸುಂದರವಾದ ಉದ್ಯಾನವನ, ಲ್ಯಾಂಡ್ಸ್ಕೇಪ್ ಗಾರ್ಡನ್, ಹೈಟೆಕ್ ಜಿಮ್ ಮತ್ತು ಯೋಗ ಕೇಂದ್ರ, ನಗರದ ಪ್ರಮುಖ ಶಾಲೆಗಳು, ಆಸ್ಪತ್ರೆಗಳು ಮತ್ತು ಬಸ್, ರೈಲು, ವಿಮಾನ ನಿಲ್ದಾಣಗಳಿಗೆ ಅತ್ಯಂತ ಹತ್ತಿರ. 24/7 ಭದ್ರತೆ ಮತ್ತು ಸ್ಮಾರ್ಟ್ ಫೀಚರ್ಸ್, 24/7 ನಿರಂತರ ನೀರಿನ ಸೌಲಭ್ಯ, ಸಂಪೂರ್ಣ ವಿದ್ಯುತ್ ಬ್ಯಾಕ್ಅಪ್, ಪರಿಸರ ಸ್ನೇಹಿ ಮಳೆ ನೀರು ಕೊಯ್ಲು ವ್ಯವಸ್ಥೆ, ಮಕ್ಕಳಿಗಾಗಿ ಸುರಕ್ಷಿತ ಮತ್ತು ಸುಸಜ್ಜಿತ ಆಟದ ಮೈದಾನ, ಪ್ರತಿ ಫ್ಲೋರ್ ಮತ್ತು ಪ್ರವೇಶ ದ್ವಾರದಲ್ಲಿ CCTV ಕ್ಯಾಮೆರಾಗಳು, ವಿಶಾಲವಾದ ಕಾರ್ ಮತ್ತು 2-wheeler ಪಾರ್ಕಿಂಗ್ ವ್ಯವಸ್ಥೆ. ಒನ್ ಲೈಫ್ ಅಂಬಿಕಾ ಇನ್ಫ್ರಾ ಬಿಲ್ಡ್ ಅಂಡ್ ಕೋರಿ ಡೆವಲಪರ್ಸ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಅಂಬಿಕಾ ಪ್ಲಾಟಿನಂ, G5 ಗ್ರೌಂಡ್ ಫ್ಲೋರ್, 9th Cross, ಭಾಗ್ಯನಗರ್, ಬೆಳಗಾವಿ. ದೂರವಾಣಿ ಸಂಖ್ಯೆ 08314069685, ಮೊಬೈಲ್ ಸಂಖ್ಯೆ 7760477279. ನಿಮ್ಮ ಕನಸಿನ ಮನೆಯನ್ನು ಇಂದೇ ನನಸಾಗಿಸಿಕೊಳ್ಳಿ.

0: ಏನ್ ರೂಪಕ್ಕ, ಬಹಳ ದಿನ ಆದ್ಮೇಲೆ ಭೇಟಿ ಆದಲ್ಲ.
1: ಹಂಗಲ್ಲ, ಅದೈದ ಕೆಲ್ಸ.
0: ಯಾಕ ಮುಖ ಹೇಳದತ್ತಲ್ಲ?
1: ಹೌದು, ಏನ್ ಹೇಳುದ, ಮದ್ವೆ ಆಗಿ ಇಷ್ಟು ವರ್ಷ ಆತ, ಇನ್ನೂ ಮಕ್ಕಳಾಗಿಲ್ಲ, ಸ್ವಲ್ಪ ಮನ್ಯಾಗ ಕಷ್ಟ ಆಗತೈತಿ.
0: ಈದ ವಿಷಯ ಚಿಂತೆ ಯಾಕ ಮಾಡ್ತೀಯವ್ವ? ಬೆಳಗಾವಿಗೆ ಎಲ್ಲಿಗೆ ಹೋಗ? ಅಲ್ಲಿ IVF ಫೆಸಿಲಿಟಿ ಸೆಂಟರ್ ಐತಿ, ಅಲ್ಲಿ ಎಲ್ಲಾ ಬಂಜೆತನ ಸಮಸ್ಯೆಗೂ ಪರಿಹಾರ ಸಿಗ್ತೈತಿ. ಅಲ್ಲಿ ನಿನ್ ಸಮಸ್ಯೆಗೂ ಪರಿಹಾರ ಸಿಗ್ತೈತಿ ನೋಡುವ.
1: ಹಂಗಂತಿ, ಎಂತ ಚಲೋ ಮಾಹಿತಿ ಹೇಳ್ತಿ. ಹಂಗಂದ್ರೆ ಇವತ್ತು ಹೋಗ್ತೇನೆ.
2: KLE ಡಾಕ್ಟರ್ ಪ್ರಭಾಕರ್ ಕೋರೆ ಆಸ್ಪತ್ರೆಯ KLE ಫರ್ಟಿಲಿಟಿ ಸೆಂಟರ್ ಬೆಳಗಾವಿ, ಸ್ಟೇಟ್ ಆಫ್ ದಿ ಆರ್ಟ್ IVF ಫೆಸಿಲಿಟಿಯೊಂದಿಗೆ ರಿಪ್ರೊಡಕ್ಟಿವ್ ಮೆಡಿಸಿನ್, ಕ್ಲಿನಿಕಲ್ ಎಂಬ್ರಿಯಾಲಜಿ, ಎಂಡ್ರಿಯಾಲಜಿ, ಎಂಡೋಸ್ಕೋಪಿಗಳಿಗೆ ಎಕ್ಸ್ಕ್ಲೂಸಿವ್ OPD, 3D ಲ್ಯಾಪ್ರೋಸ್ಕೋಪಿ ಹಾಗೂ ಹಿಸ್ಟ್ರೋಸ್ಕೋಪಿ, ಈ ಎಲ್ಲಾ ಸೇವೆಗಳ ಜೊತೆಗೆ ನುರಿತ ತಜ್ಞ ವೈದ್ಯರ ತಂಡ KLE IVF ಸೆಂಟರ್ ಬೆಳಗಾವಿಯಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ KLE ಫರ್ಟಿಲಿಟಿ ಸೆಂಟರ್ ಬೆಳಗಾವಿ, OPD ನಂಬರ್ 97, ಶರಾವತಿ, ಸೆಕೆಂಡ್ ಫ್ಲೋರ್, KLE ಡಾಕ್ಟರ್ ಪ್ರಭಾಕರ್ ಗೋರೆ ಆಸ್ಪತ್ರೆ ಹಾಗೂ ವೈದ್ಯಕೀಯ ಸಂಶೋಧನಾ ಕೇಂದ್ರ, ನೆಹರು ನಗರ, ಬೆಳಗಾವಿ. ದೂರವಾಣಿ ಸಂಖ್ಯೆ 0831255530 ಮತ್ತು 0831247377, ಎಕ್ಸ್ಟೆನ್ಷನ್ 1530.

0: ರೋಯೋನೋ ಯಾರೋ ಇವನೋ ಯಾರೋ ಇವನೋ
1: ಶುಭೋದಯ ಪ್ರೀತಿಯ ಸ್ನೇಹಿತರೆ, ನಮಸ್ಕಾರ ನಮಸ್ಕಾರ ನಮಸ್ಕಾರ. ಕೇಳ್ತಾ ಇದ್ರ ವೇಣು ಧ್ವನಿ, ಇದು 90.4 FM KLE ಕನಸು, ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ಇದು ವರ್ಷದ 7ನೇ ತಿಂಗಳಿನ 15ನೇ ದಿನ. ಎಸ್ ಆತ್ಮೀಯ ಸ್ನೇಹಿತರೆ, 7ನೇ ತಿಂಗಳಿನ 15ನೇ ದಿನಕ್ಕೂ ನಾವು ಬಂದಿದ್ದೇವೆ. ಸೊ ಈ ವರ್ಷ ಜಲ್ದಿ ಹೋಗ್ತಾ ಇದೆ. ಸೊ ಆತ್ಮೀಯರೇ, ಶುಭ ಬುಧವಾರಕ್ಕೆ ಪಾದಾರ್ಪಣೆ ಮಾಡ್ತಾ ಇದ್ದೇವೆ. ದಿಸ್ ಇಸ್ ಜುಲೈ 15, ಶುಭ ಬುಧವಾರದ ಸ್ಪೆಷಲ್. ನಿಮ್ಮೊಂದಿಗೆ ನಾವು ನಿಮ್ಮೆಲ್ಲರ ಆಧ್ಯಾತ್ಮ ಗೀತೆಗಳು, ನಿಮ್ಮೆಲ್ಲರ ಭಕ್ತಿಗೆ ಒನ್ ಸ್ಟಾಪ್ ಶಾಪ್. ದಿಸ್ ಇಸ್ ನಿಮ್ಮೊಂದಿಗೆ ನಾವು ಸ್ಪೆಷಲ್ ಚಿತ್ರ ಮಂದಿರ.

ನಿಮ್ಮೊಂದಿಗೆ ನಾವು ಚಿತ್ರ ಮಂದಿರ ಕಾರ್ಯಕ್ರಮದ ವಿಶೇಷತೆ ನಿಮ್ಮೆಲ್ಲರಿಗೂ ಗೊತ್ತಲ್ಲ, ಹೊಸಬರಿಗೆ ಹೇಳ್ತಾನೆ. ಕನ್ನಡ ಚಿತ್ರರಂಗದಲ್ಲಿ ತೆರೆಗೊಂಡಿರುವ ದೇವರ ಗೀತೆ ರಿಕ್ವೆಸ್ಟ್ ಮಾಡು ಏಕೈಕ ಕಾರ್ಯಕ್ರಮ ನಿಮ್ಮೊಂದಿಗೆ ನಾವು ಚಿತ್ರ ಮಂದಿರ. ಹಾಟ್ಲೈನ್ ಸಂಖ್ಯೆ 9019904904. ಈ ನಂಬರ್ ಮೇಲೆ ನಾವು ಕರೆ, ಮೆಸೇಜ್, ವಾಟ್ಸಪ್ ಮೆಸೇಜ್ ಮುಖಾಂತರ ನನಗೆ ತಿಳಿಸಿ ನಿಮಗೆ ಬೇಕಾದ ಕನ್ನಡ ಚಿತ್ರರಂಗದ ಆಧ್ಯಾತ್ಮ ಗೀತೆಗಳು. ಆತ್ಮೀಯ ಸ್ನೇಹಿತರೆ, ಬನ್ನಿ ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ. ತಾಯಿ ಶಾರದೆ ಲೋಕಪೂಜಿತೆ ಗೀತೆ ಆಲ್ರೆಡಿ ಸ್ವಲ್ಪ ಪ್ರಸಾರ ಆಯ್ತಲ್ಲ, ಅದನ್ನೇ ಕಂಟಿನ್ಯೂ ಮಾಡ್ತಾ ಓಪನಿಂಗ್ ಗೀತೆಯಾಗಿ ಇಡುತ್ತೇನೆ. ಬೆಟ್ಟದ ಹೂವು ಚಿತ್ರದ್ದು, ಪಿ ಬಿ ಶ್ರೀನಿವಾಸ್ ಹಾಗೂ ನನ್ನ ಪ್ರೀತಿ ಅಪ್ಪು ಸರ್ ಅವರ ಧ್ವನಿಯಲ್ಲಿ ಈ ಒಂದು ಗೀತೆ ಬರ್ತಾ ಇದೆ. ಆತ್ಮೀಯರೇ, ತಾವು ಕೂಡ ಭಾಗವಹಿಸಿ. ಹಾಟ್ಲೈನ್ ಸಂಖ್ಯೆ 9019904904. ದಿಸ್ ಇಸ್ ನಿಮ್ಮೊಂದಿಗೆ ನಾವು, ನಿಮ್ಮ ಭಕ್ತಿ ಗೀತೆಗಳಿಗೆ ಒಂದೇ ಒಂದು ಕಾರ್ಯಕ್ರಮ ಚಿತ್ರ ಮಂದಿರ.

ಕ್ಷೇತ್ರ ಮಂದಿರ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಭಾಗವಹಿಸಿ ಆತ್ಮೀಯ ಸ್ನೇಹಿತರೆ, ಹಾಗೆ ಈ ಕಾರ್ಯಕ್ರಮದ ಉದ್ದೇಶ ನಿಮ್ಮೆಲ್ಲರಿಗೂ ಗೊತ್ತಿರಬೇಕು. ವಿಚ್ ಇಸ್, ನೀವು ರಿಕ್ವೆಸ್ಟ್ ಮಾಡೋ ಗೀತೆಗಳು, ಆ ಗೀತೆಗಳಲ್ಲಿ ಇರೋ ದೇವರು, ಎಲ್ಲರಲ್ಲಿಯೂ ದೇವರ ನೋಡಿ ಅಥವಾ ಆ ದೇವರ ನಾಮಜಪ ಇವತ್ತಿನ ದಿನಕ್ಕೆ ಸೀಮಿತವಾಗಿ ಮಾಡಿ. ಕಾರ್ಯಕ್ರಮದ ಉದ್ದೇಶ ಏನಂದ್ರೆ ನಿಮ್ಮ ಮನಸ್ಸಲ್ಲಿ ಭಕ್ತಿಯ ಜ್ಯೋತಿ ಬೆಳಗಲಿ, ಇಷ್ಟ. ಸೊ ತಾಯಿ ಶಾರದೆ ಅವರ ಆಶೀರ್ವಾದದೊಂದಿಗೆ ಓಪನಿಂಗ್ ಗೀತೆ ನಾನು ಪ್ರಸಾರ ಮಾಡ್ತಾ ಇದ್ದೇನೆ. ಎಸ್, ಕೇಳಿ ಮಜಾ ಮಾಡಿ. ಕೇಳ್ತಾ ಇದ್ದೀರಾ ವೇಣು ಧ್ವನಿ, ಇದು 90.4 FM ಕೆ ಎಲ್ ಇ ಗನಸು, ಬೆಳಕಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ. ಹಾಡನ್ನ ಕೇಳಿ ಆನಂದ.

ನೀವು ಕೇಳ್ತಾ ಇದ್ದೀರಾ ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ ವೇಣು ಧ್ವನಿ ಎಂದು ನಾನು ಬಂದ್ರ ಫೆಮ್ ಕೆ ಎಲ್ ಇ ಕನಸು. ಶುಭ ಬುಧವಾರದ ಸ್ಪೆಷಲ್ ಚಿತ್ರ ಮಂದಿರ.

ಈ ಚಿತ್ರಮಂದಿರ ಕಾರ್ಯಕ್ರಮದ ಆರಂಭವನ್ನ ನಾನು ಮಾಡಿದ್ದೇನೆ ತಾಯಿ ಶಾರದೆ. ಎಸ್ ಆತ್ಮೀಯರೇ, ದೇವಿಯ ಆಶೀರ್ವಾದ ನಿಮ್ಮ ಮೇಲಿರಲಿ. ನನ್ನ ಇವತ್ತಿನ ಏನಂದರೆ ಹಾಡು ನಾನು ದೇವಿದ್ದು ಪ್ರಸಾರ ಮಾಡಿದೆ. ಎಲ್ಲರಲ್ಲಿಯೂ ದೇವಿ ತಾಯಿ ಶಾರದೆ ದೇವಿಯನ್ನು ನೋಡೋದು, ಆ ದೇವಿಯ ನಾಮ ಜಪ ಮಾಡೋದು, ಈ ಎರಡರಲ್ಲಿ ಒಂದನ್ನು ನಾನು ಮಾಡುತ್ತೇನೆ. ನೀವು ಕೂಡ ನಿಮ್ಮ ನಿಮ್ಮ ಗೀತೆ ರಿಕ್ವೆಸ್ಟ್ ಮಾಡಿದಿರಲ್ವಾ, ಅದಕ್ಕೆ ತಕ್ಕಂತೆ ಪಾಲಿಸಿ. ಇದೇ ಕಾರ್ಯಕ್ರಮದ ಒಂದು ಉದ್ದೇಶ. ಸೊ ಆತ್ಮೀಯರೇ, ಇದರಿಂದ ನಿಮ್ಮ ಮನಸ್ಸಲ್ಲಿ ಭಕ್ತಿಯ ಜ್ಯೋತಿ ಬೆಳಗಿದರೆ ಅಷ್ಟ ನನ್ನ ಕಾರ್ಯಕ್ರಮದಲ್ಲಿ ಒಂದೇ ಒಂದು ಗುರಿ. ಬನ್ನಿ, ಶೋಭಾ ಡೌಲಿ ಅವರು ರಿಕ್ವೆಸ್ಟ್ ಮಾಡಿರುವ ಎಲ್ಲ ನೀನೇ ತಾಯೇ, ಎಲ್ಲೆಲ್ಲೂ ನಿನ್ನ ಛಾಯೆ, ಅಮ್ಮ ಎಲ್ಲಮ್ಮ, ಈ ಎಲ್ಲಮ್ಮ ದೇವಿಯನ್ನು ಎಲ್ಲರಲ್ಲೂ ನೋಡಬೇಕು. ಶೋಭಾ ಡೌಲಿ ಅವರೇ ಹಾಡನ್ನು ನಾನು ಪ್ರಸಾರ ಮಾಡ್ತಾ ಇದ್ದೇನೆ. ಹಾಗೆ ವಿಠ್ಠಲ ದೇವರನ್ನು ಎಲ್ಲರಲ್ಲೂ ನೋಡುತ್ತಾರೆ ಅಂತ ವಿಜಯಲಕ್ಷ್ಮಿ ಅವರು ರಿಕ್ವೆಸ್ಟ್ ಮಾಡಿದರೆ ಒಂದು ಗೀತೆ, ಎಲ್ಲಿ ಮರ್ಯಾದೆ ವಿಠ್ಠಲ. ತದನಂತರ ಚಂದ್ರಕಾಂತ್ ಬಡ್ಗಾವಿ ಅವರು ರಿಕ್ವೆಸ್ಟ್ ಮಾಡಿದ್ದಾರೆ ಒಂದು ಗೀತೆ, ಗುರುವೇ ಪರಬ್ರಹ್ಮ ಅನ್ನೋ ಒಂದು ಹಾಡು. ಬಹಳ ಹಳೆ ಚಿತ್ರ ಪಂಚರತ್ನ. ಪಂಚರತ್ನ ಒಂದು ಹೊಸ ಚಿತ್ರನೂ ಇತ್ತು ನನಗೆ ಇವತ್ತು. ನನ್ನ ಚಂದ್ರಕಾಂತ್ ಬಡ್ಗಾವಿಯವರು 3-4 ನಿಮಿಷ ಆತರ ನೋಡ್ರಿ ಹುಡುಕ್ಯಾಡಕ್ಕೆ. ಆ್ಯಂಡ್ ಐ ಆಮ್ ವೆರಿ ಹ್ಯಾಪಿ ನೀವು ರಿಕ್ವೆಸ್ಟ್ ಮಾಡಿದ್ರೆ. ಇಂಥ ಒಂದು ಹಳೆ ಗೀತೆಯನ್ನು ಪೂಜಿಸಲೆಂದೆ ಹೂಗಳ ತಂದೆ, ಜಯ ಶ್ರೀರಾಮ್ ಜಯ ಜಿನೇಂದ್ರ ಅಂತ ಹೇಳಿ ರಾಜಶ್ರೀ ಅವರು ಫೇವ್ರೇಟ್ ಮ್ಯೂಸಿಕ್ಕು ನನ್ನ ಅದು, ವಿಚ್ ಇಸ್ ಚಿತ್ರಮಂದಿರದ ಫೇವ್ರೇಟ್ ಮ್ಯೂಸಿಕ್. ಸೊ ಎಸ್ ಜಾನಕಿ ಅವರ ಧ್ವನಿಯಲ್ಲಿ ಆ ಒಂದು ಹಾಡು ಆಲ್ ರೈಟ್ ನಿಮಗೋಸ್ಕರ ಬರ್ತಾ ಇದೆ. ನಮ್ಮ ಗೀತಾ ರಜವರು ರಿಕ್ವೆಸ್ಟ್ ಮಾಡಿದರೆ ಕೃಷ್ಣ ಎಂದರೆ ಭಯ ಇಲ್ಲ. ಸೊ ಅವರು ಇವತ್ತಿನ ದಿನ ಎಲ್ಲರಲ್ಲಿಯೂ ಕೃಷ್ಣ ಅಥವಾ ತಮ್ಮ ಮನಸ್ಸಿನಲ್ಲಿ ಕೃಷ್ಣ ಜಪ ಮಾಡ್ತಾರೆ, ಮಾಡಲೇಬೇಕು. ಆಲ್ ರೈಟ್. ಸೊ ಆತ್ಮೀಯರೇ, ನೀವು ರಿಕ್ವೆಸ್ಟ್ ಮಾಡೋ ಗೀತೆಗಳಲ್ಲಿರೋ ಶಕ್ತಿ, ಆ ಶಕ್ತಿಯ ಜಪ ಮಾಡಿ ಅಥವಾ ಆ ಶಕ್ತಿ ಇನ್ನೊಬ್ಬರಲ್ಲಿ ನೋಡಿ ಟ್ರೈ ಮಾಡಿ ಇವತ್ತಿನ ದಿನಕ್ಕೆ ಸೀಮಿತವಾಗಿ. ನಾಳೆನಾದರೂ ನಿಮಗೆ ಇದೆ ಒಳ್ಳೇದನ್ಸಿತ್ತಂದರೆ ಕಂಟಿನ್ಯೂ ಮಾಡಿ, ನಿಮಗೆ ಗೊತ್ತಾಗುತ್ತೆ ಈ ಬದಲಾವಣೆ ನಿಮ್ಮ ಜೀವನದಲ್ಲಿ ಏನು ತೊಗೊಂಡು ಬರುತ್ತೆ ಅಂತ. ಇದನ್ನು ನಾನು ಹೇಳಿಲ್ಲ, ನಡೆದಾಡುವ ದೇವರು ಶ್ರೀ ಸಿದ್ದೇಶ್ವರ ಸ್ವಾಮೀಜಿಯವರ ಪ್ರವಚನ ನೋಡಿದೆ ನಾನು ಯೂಟ್ಯೂಬ್ನಲ್ಲಿ. 100+ ಪ್ರವಚನಗಳು ನಾವು ಅದರಲ್ಲಿ ಒಂದು ಲೈನ್ನಲ್ಲಿ ನನಗೆ ಸಿಕ್ತು ನೋಡಿ. ಅದೇ ಮಾತನ್ನು ನಾನು ಸ್ವಾಮಿ ವಿವೇಕಾನಂದ ಅವರ ಪುಸ್ತಕ ಓದುವಾಗ ಅವರ ಗುರುವಾದ ಭಗವಾನ್ ಶ್ರೀ ರಾಮಕೃಷ್ಣ ಪರಮಹಂಸ ಅವರು ಕೂಡ ಹೇಳಿದರು, ಪ್ರತಿ ಜೀವದಲ್ಲಿ ಇದೆ ಶಿವ. ಸ್ವಾಮಿ ವಿವೇಕಾನಂದ ಅವರಿಗೆ ಕೊಟ್ಟಿರುವ ಆ ಲೈನು. ಸೊ ಸ್ನೇಹಿತರೆ, ನೋಡಿದ್ರಲ್ಲ ಎಲ್ಲ ಮಹಾನ್ ವ್ಯಕ್ತಿಗಳು ಗುರುಗಳು ಇದನ್ನೇ ಹೇಳ್ತಾರೆ. ಟ್ರೈ ಮಾಡಿ ನೋಡಲಿಕ್ಕೆ ಏನು ಹೋಗಿದೆ, ನಾನು ಅದಕ್ಕೆ ಹೇಳೋದು 50 ದಿನಕ್ಕೆ ಸೀಮಿತವಾಗಿ ಟ್ರೈ ಮಾಡಿ. ನಾಳೆನಾದರೂ ಇಷ್ಟ ಆದರೆ ಫಸ್ಟ್ ಆಫ್ ಆಲ್ ನಾನು ನಿಮ್ಗೆ ಹೇಳ್ತೇನೆ, ನಾಮ ಜಪ ಮಾಡೋದು ಕಠಿಣ, ಇನ್ನೊಬ್ಬರಲ್ಲಿ ದೇವರು ನೋಡೋದು ಕಠಿಣ, ನಿಮ್ಮನ್ನು ಪ್ರೀತಿಸೋರಲ್ಲಿ ದೇವರು ನೋಡೋದು ಸುಲಭ, ಆದರೆ ನಿಮ್ಮನ್ನು ದ್ವೇಷಿಸೋರು, ನಿಮ್ಮ ಕಾಲು ಎಳೆಯೋರು, ನಿಮ್ಮ ಜೀವನದಲ್ಲಿ ಕಷ್ಟ ತೊಗೊಂಡು ಬರೋರಲ್ಲಿ ದೇವರನ್ನು ನೋಡೋದು ತುಂಬಾ ಕಠಿಣ. ಅದಂತೇನ್ರಿ ಭಕ್ತಿ ಮಾರ್ಗ ಕಠಿಣ, ಸ್ವಲ್ಪ ಟ್ರೈ ಮಾಡಿ. ಆತ್ಮೀಯರೇ, ನಿಮಗೆ ಇಷ್ಟ ಆದರೆ ನನಗೂ ತಿಳಿಸಿ, ಹಾಡನ್ನು ಕೇಳಿ ಮಜಾ ಮಾಡಿ. ಬರ್ತಾ ಇದೆ ದೇವಿ ಯಲ್ಲಮ್ಮ ಅವರ ಹಾಡು.

ಎಸ್, ದೂರ ಆಗುದಿಲ್ಲ ವಿಠಲ, ಹೆಸರು ನಾಮ ಜಪ ಮಾಡಿ 100% ಎಲ್ಲಿ ಮರೆಯಾಗುವುದಿಲ್ಲ. ವಿಠಲ ವಿಠಲ ಎಲ್ಲಿದ್ದಾರೆ? ನಿಮ್ಮಲ್ಲಿದ್ದಾರೆ. ಆತ್ಮೀಯರೇ, ಈ ಗೀತೆಯೊಂದಿಗೆ ಗಾನಕ್ರಮದಲ್ಲಿ ವಿಜಯಲಕ್ಷ್ಮಿ ಅವರು ಭಾಗವಹಿಸಿದ್ದಾರೆ. ಬನ್ನಿ, ದಿಸ್ ಇಸ್ ನಿಮ್ಮೊಂದಿಗೆ ನಾವು ಚಿತ್ರ ಮಂದಿರ ಸ್ಪೆಷಲ್ ಗಾನಕ್ರಮ. ಕಾರ್ಯಕ್ರಮದ ವಿಶೇಷತೆ, ಕನ್ನಡ ಚಿತ್ರರಂಗದ ಆಧ್ಯಾತ್ಮ ಗೀತೆ ರಿಕ್ವೆಸ್ಟ್ ಮಾಡೋ ಏಕೈಕ ಕಾರ್ಯಕ್ರಮ ನಿಮ್ಮೊಂದಿಗೆ ನಾವು ಚಿತ್ರ ಮಂದಿರ.

ಆತ್ಮೀಯ ಸ್ನೇಹಿತರೆ, ಪೂಜೆ ಅವರು ಮೆಸೇಜ್ ಅನ್ನ ಮಾಡಿದರೆ, ಮಂಜುನಾಥ್ ಅವರು ಎಷ್ಟು ಚೆನ್ನಾಗಿ ಈ ಚಿತ್ರಮಂದಿರದ ಉದ್ದೇಶ ಹೇಳ್ತೀರಾ, ಎಲ್ಲರೂ ಪಾಲಿಸಿದ್ರೆ ಖುಷಿಯಾಗಿರ್ಬೋದಲ್ಲ ಅಂತ. ನನ್ನ ಉದ್ದೇಶ ಅದು ಇರುವುದೇ ಇಲ್ಲ, ಯಾರು ಒಬ್ರು ಮಾಡಲಿ ಸಾಕು, ಆ ಒಬ್ರು ಇನ್ನೂ 4 ಮಂದಿಗೆ ಹೇಳಿದ್ರೆ ಸಾಕು, ಹಂಗೆ ದುನಿಯಾ. ಆತ್ಮೀಯರೇ, ದ ಚೇಂಜ್ ಯು ಎಕ್ಸ್ಪೆಕ್ಟ್ ಇನ್ ದ ಸೊಸೈಟಿ, ಇಫ್ ಯು ವಾಂಟ್ ದ್ಯಾಟ್ ಚೇಂಜ್, ಬಿ ದ ಚೇಂಜ್ ಅಂತ ಹೇಳಿದ್ದಾರೆ ಮಹಾತ್ಮ ಗಾಂಧೀಜಿ ಅವರು. ಆ ಬದಲಾವಣೆ ಬೇರೆಯವರಲ್ಲಿ ನೋಡೋಕ್ಕಿಂತ ಮುಂಚೆ ನಮ್ಮಲ್ಲಿ ನಾವು ತೊಗೊಂಡು ಬರಬೇಕು. ಅಷ್ಟ ಕೊನೆಯದಾಗಿ ಗುರಿ ಇರುತ್ತೆ ಒಂದೇ, ನಿಮ್ಮಲ್ಲಿ ಬದಲಾವಣೆ ಆಗೋದು ಅಷ್ಟೇ. ನಮ್ಮ ಪ್ರಾಬ್ಲಮ್ಮು ನಮ್ಮಲ್ಲಿ ಬದಲಾವಣೆ ಆದ ತಕ್ಷಣ ಆ ಬದಲಾವಣೆ ಇನ್ನೊಬ್ಬರಲ್ಲಿ ಬೇಕು ಅಂತ ನಾವು ಅಪೇಕ್ಷೆ ಬೇಡ ಬೇಡ ಬೇಡ. ಸೊ ಪೂಜಾ ಅವರೇ, ಹಂಗೇನು ಇರುವುದಿಲ್ಲ, ನೀವು ನಿಮಗೆ ಇಷ್ಟ ಆದರೆ, ನಾನು ಮತ್ತೆ ಹೇಳ್ತಾ ಇದ್ದೀನಿ, ಇಷ್ಟ ಆದರೆ ಅಷ್ಟೇ ಮಾಡಬೇಕು, ಕಷ್ಟಪಟ್ಟು ಮಾಡಬಾರ್ದ್ರಿ, ಇಷ್ಟಪಟ್ಟು ಮಾಡಬೇಕು. ಹಾಂ, ಇಷ್ಟಪಟ್ಟು ನೀವು ಮಾಡಿದರೆ ಅದು ಕಷ್ಟ ಅನಿಸೋದಿಲ್ಲ, ಏನು ಬೇಡ ಅದನ್ನು ಕಷ್ಟಪಟ್ಟು ಮಾಡಿದರೆ ಹೆಂಗ್ರಿಪ್ಪ. ಸೊ ಇಷ್ಟಪಟ್ಟು ಮಾಡಿರಿ, ಹಾಂ, ಪಟಪಟ್ಟು ಮಾಡಿರಿ. ಆತ್ಮೀಯರೇ, ಕಾರ್ಯಕ್ರಮದಲ್ಲಿ ಮುಂದೆ ಹೋಗೋಣ. ಪ್ರಥಮೇಶ್ ಅವರು ಮೆಸೇಜ್ ಅನ್ನು ಮಾಡಿದರೆ, ಸರ್ ಅಜಯ ಪಾಂಡುರಂಗ ಪ್ರಭು ವಿಠಲ ಈ ಗೀತೆಯನ್ನು ಪ್ರಸಾರ ಮಾಡ್ಬೋದಾ? ಯಸ್, ಪ್ರಸಾರ ಮಾಡ್ಬೋದಾ, ಏನು ಮಾಡೇ ಮಾಡುತ್ತೇನೆ. ಆ್ಯಂಡ್ ಸರ್, ನಾವು ಕೂಡ ಮೆಡಿಟೇಷನ್ ಮಾಡ್ತೇವೆ, ನಮಗೂ ಕೂಡ ಪ್ರಸನ್ನ ಅನಿಸುತ್ತೆ, ಆದರೆ ಹೆಡ್ಫೋನ್ ಹಾಕ್ಕೊಂಡು ಮಾಡ್ತೇವೆ ನಡೀತದ ಅಂತ. ತಮ್ಮದೇ ಆದಂತಹ ಒಂದು ಮಾರ್ಗ ಹುಡುಕ್ಯಾಡ್ರಿ, ಒಟ್ಟು ಮಾಡಿರಿ, ನಿಮಗೂ ಖುಷಿ ಅನಿಸಿದ್ರೆ ಮಾಡಿರಿ. ಮತ್ತು ಮೆಸೇಜ್ ಮಾಡಿದ್ರೆ, ಸರ್ ಮೆಡಿಟೇಷನ್ ಮಾಡೋಕ್ಕೆ ಕುಂತಾಗ ನೋಡ್ರಿ ಎಲ್ಲ ನಮೂನೆ ವಿಚಾರ ಬರ್ತಾವೆ, ವಿಚಾರನ ಹೆಂಗೆ ನಿಲ್ಲಿಸಿದ್ರಿ? ಅರೇ ದೇವ್ರ, ವಿಚಾರ ನಿಲ್ಲಿಸೋದು ಹೆಂಗಂದ್ರೆ, ಅದಕ್ಕೊಂದು ಬಟನ್ ಐತ್ರಿ, ಆ ಬಟನ್ ಒತ್ತಕ್ರಿ, ಬಟನ್ ಒತ್ತಕದ ಕೂಡಲೇ ನಿಂತು ಹೋಗ್ತದ ವಿಚಾರ. ಮಂಚ ಹೆಂಗಲ್ರಿ ಸ್ನೇಹಿತರೆ, ವಿಚಾರ ನಿಲ್ಲಿಸೋ ಪ್ರಯತ್ನ ಮಾಡ್ತಾನೆ, ಅದ ಕಿಡ್ನಿ ನಿಲ್ಲಿಸ್ತಾ ಕಿಡ್ನಿಗೆ ನಿಲ್ಲಿಸ್ಬಿಡೋನು, ಲಿವರಿಗೆ ನಿಲ್ಲಿಸ್ಬಿಡೋನು, ನಮ್ಮ ಲಂಗ್ಸಿಗೆ ನಿಲ್ಲಿಸ್ಬಿಡೋನು ಅಂತ ವಿಚಾರ ಯಾವತ್ತು ಬರುತ್ತಾ? ಇಡೀ ನಮ್ಮ ಆಯುಷ್ನಲ್ಲಿ ನಮಗೆ ತಲೆ ಕೆಟ್ಟೈತಿ, ತಲೆ ಕೆಟ್ಟೈತಿ ಅಂತ ಹೇಳ್ತೇವೆ, ಯಾವತ್ತು ಆ ತಲೆಗೆ ಆ್ಯಕ್ಚುಲಿ ಏನೂ ಆಗಿರೋಕ್ಕಿಲ್ಲ, ಆ ಒಂದು ನಿರ್ಜೀವ ವಿಚಾರಗಳು. ಎಸ್, ಸೊ ಪ್ರಸಾದ್ ಅವರೇ, ಶಿವನ ಒಂದು ಸ್ಟೋರಿ ಇದೆ, ಆ ದೇವಂಕ ದೇವ ಮಹಾದೇವ್ ನೋಡ್ತೀನಲ್ಲ, ಅದ್ರಾಗ ಒಂದು ಸ್ಟೋರಿ ಇದೆ, ಆ ಸ್ಟೋರಿನಲ್ಲಿ ಮಹಾದೇವ ಟೆಸ್ಟ್ ಮಾಡ್ತಾರಂತ್ರಿ, ಆ ಧ್ಯಾನಕ್ಕೆ ಕೂತಾಗ ಇನ್ನೆಲ್ಲ ವಿಚಾರಗಳು ನಿಮಗೆ ತಲೆ ಹಾಕ್ಬಿಡ್ತಾರೆ, ಬೇರೆ ಬೇರೆ ಕೆಲಸಗಳು ಬರುತ್ತೆ, ಅಲ್ಲೇ ನಿಮ್ಮ ಪರೀಕ್ಷೆ ಆಗುತ್ತೆ. ಸೊ ಧ್ಯಾನಕ್ಕೆ ಕೂತ್ಕೊಳ್ಳುವಾಗನೇ ಇಂಥವೆಲ್ಲ ವಿಚಾರ ಬರುತ್ತೆ, ಅನುಭವ ಮಾಡಿರ್ಬೋದು ನೀವು ಎಲ್ಲರೂ ಕೂಡ. ಏನಾದರೂ ಒಂದು ಆಧ್ಯಾತ್ಮ ಕಾರ್ಯ ನಿಮ್ಮ ಒಂದು ಮನೆಯಲ್ಲಿ ನೀವು ಮಾಡ್ತೀರಾ ಅಂದರೆ ಒಂದು ಜಗಳ ಆಗಿರುತ್ತದೆ ನೋಡ್ರಿ, ಆ ಆಧ್ಯಾತ್ಮ ಕಾರ್ಯಕ್ರಮ ಮಾಡೋಕ್ಕಿಂತ ಮುಂಚೆ ಆಗಿರ್ಬೋದು, ಮಾಡುವಾಗೂ ಆಗಿರ್ಬೋದು, ಅಲ್ಲೇ ಟೆಸ್ಟ್ ಮಾಡ್ತಿರ್ತಾರೆ ದೇವರು, ಇವಂದು ಎಷ್ಟು ತಾಳ್ಮೆ ಇದೆ, ಎಷ್ಟು ಭಕ್ತಿ ಇದೆ, ಬರೀ ಇವನು ನನ್ನ ಫೋಟೋ ಮೇಲೆ ಹಾರಾಕ್ತಾನೋ ಆ್ಯಂಡ್ ಫೋಟೋನಲ್ಲಿಯೇ ನನಗೆ ನೋಡ್ತಾನೋ, ಇರೋ ಬರೋ ಜನರಲ್ಲಿಯೂ ನೋಡ್ತಾರೆ, ವೈಯಕ್ತಿಕವಾಗಿ ನಾವು ಅನುಭವಿಸೇವೆ. ಹೋದ ತಿಂಗಳು ನಾನು ಮಾಡಿದ್ದೆ ನನ್ನ ಮನೆಯಲ್ಲಿ ಸತ್ಯನಾರಾಯಣ ವ್ರತ, ಆ ಪೂಜೆ ಮಾಡುವಾಗ ಆತ್ಮೀಯರು ಯಾರೋ ಒಬ್ಬರು ಬಂದರು ಆ್ಯಂಡ್ ನಾವು ಪೂಜೆ ಮಾಡ್ತಾ ಇದ್ವಿ, ಎಲ್ಲ ತಯಾರಿ ಮಾಡ್ತಾ ಇದ್ವಿ, ಭಿಕ್ಷುಕರು ಒಬ್ಬರು ಬಂದರು, ಅವ್ರನ್ನ ಇನ್ನೊಬ್ರು ಯಾರೋ ಬಂದಿದ್ರು, ಅವ್ರು ಓಡಿಸಕತ್ರು, ನಾನಂದು ನಿಲ್ಲರಿ, ಅವ್ರಿಗೆ ಏನಾದರೂ ಸ್ವಲ್ಪ ಕೊಡೋ, ಏ ಇಲ್ಲ ಇಂಥವ್ರು ಹಿಂಗೆ ಇರ್ತಾರೆ, ಇಂಥವ್ರು ಹಂಗೆ ಇರ್ತಾರೆ, ನಾನಂದು ಒಂದೇ ನಿಮಿಷ ಅವ್ರಿಗೆ ಏನು ಬೇಕು ಕೊಡೋಣ. ಯಾರು ಬಂದಿದ್ರು ನೋಡ್ರಿ, ಅವರಿಗೆ ನಾನು ಆಹಾರ ಕೊಟ್ಟೆ, ಕೊಟ್ಟಾದ ತಕ್ಷಣ ಮತ್ತೆ ರೊಕ್ಕ ಕೇಳಕತ್ತಾರ, ಮತ್ತೆ 50 ರೂಪಾಯಿ ಬೇಕಂತ್ರಿ, ನಾನು ನಗಾಕತ್ತೆ, ಇಷ್ಟಕ್ಕೆ ಸಾಕ, ತೊಗೊಂಡು ಹೋಗ್ರಿ, ನನ್ನ ಕಡೆಯಿಂದ ಇಷ್ಟೇ ಐತಿ, ಈ 50 ರೂಪಾಯಿ ಎಲ್ಲ ಕೇಳೋದು ಯಾಕೆ ಅಂತ. ಅದಕ್ಕೆ ಅವ್ರು ಕಾರಣ ಕೊಡಾಕೋತ್ರು, ಇದು ಅದು ಮಂತ್, ಎಲ್ಲ ಮನೆ ಕಡೆ ಹೋಗಿ 50 ರೂಪಾಯಿ ಕೇಳೋದನ್ನು. ಈಗ 4 ಮನೆ 50 ಅಂದ್ರೆ 100 ಆತ್ರಿ ಸ್ನೇಹಿತರೆ, ಎಷ್ಟೋ ಜನರ ಪಗಾರ ದಿನದ ಪಗಾರ ಅದಷ್ಟು ಇರ್ತದ. ಅಂಥ ಸಂದರ್ಭದಲ್ಲಿ ಆಹಾರನೂ ಕೊಡೋದು, ರೊಕ್ಕನೂ ಕೊಡೋದು, ಪೈಲ ಕರುಣೆ ತೋರಿಸಿ. ಎಸ್, ಪೈಲ ಕರುಣೆ ತೋರಿಸಿ, ಅದಾದ ತಕ್ಷಣ ಆ ಕರುಣೆಗೆ ನಿಮಗೆ ಬೆಲೆ ಕೊಡಲಿಲ್ಲ ಅಂದರೆ ನೀವು ನಿಮ್ಮ ಒಂದು ನಿರ್ಧಾರವನ್ನು ಅವ್ರಿಗೆ ಕೊಡಿ. ಅದು ಬಿಟ್ಟು ಅವರನ್ನು ಪೈಲಾನ ಓಡಿಸೋದು ತಪ್ಪು, ಇದು ತಪ್ಪು, ಇದು ತಪ್ಪು, ಇದು ತಪ್ಪು, ಇದು ತಪ್ಪು. ಫಸ್ಟ್ಗೆ ಅವರನ್ನು ಓಡಿಸಿಬಿಡೋದ್ಕಿಂತ ಮತ್ತೆ ನನಗೆ ಅದು ನೆನಪಾಗುತ್ತೆ, ಶ್ರೀ ಮಂಜುನಾಥ ಚಿತ್ರದಲ್ಲಿರೋ ಆ ದೃಶ್ಯ. ಆ ದೃಶ್ಯದಲ್ಲಿ ಅರ್ಜುನ್ ಸರ್ಜಾ ವೇಟ್ ಮಾಡ್ತಿರ್ತಾರೆ, ಮಹಾದೇವ ಬರ್ತಾರೆ ಅಂತ. ಮಹಾದೇವ ಬರುವುದಿಲ್ಲ, ಯಾರು ಬರ್ತಾರೆ, ಒಂದು ವಾಸ ಬರೋ ಭಿಕ್ಷುಕ ಬರ್ತಾರೆ. ಆ ಭಿಕ್ಷುಕರನ್ನ ಹೆಂಗೆ, ನಿಮಗೆಲ್ಲ ಚಿತ್ರನ ಆ ಸೀನೇ ಗೊತ್ತು. ಸೊ ಆತ್ಮೀಯರೇ, ಪ್ರಾರಂಭದಲ್ಲಿ ಪೈಲ ಕರುಣೆ ತೋರಿಸಿ, ತದ ನಂತರ ನಿಮ್ಮ ಒಂದು ನಿರ್ಧಾರ ಅವರಿಗೆ ತಿಳಿಸಿ, ತದನಂತರ ಅವ್ರು ಹೋಗ್ತಾರೆ. ಅವ್ರು 4-5 ಬೈದ್ರು ನಿಮ್ಗೆ ಮತ್ತೆ ಹೇಳಾಗದೇನೆ, ಮನೆಯಲ್ಲಿ ಪೂಜೆ ಕಾರ್ಯ ನಡುವಾಗ ಇಂಥ ಒಂದು ಘಟನೆ ಆಗೇ ಆಗಿರುತ್ತೆ. ಪ್ರಾಣಿಗಳು ಬರ್ಬೋದು, ಮನುಷ್ಯರು ಬರ್ಬೋದು, ಯಾರೇ ಬರ್ಬೋದು. ಸೊ ವಿಚಾರ ಮಾಡಿ ನೋಡಿ, ಟೆಸ್ಟ್ ನಡೀತಾ ಇರುತ್ತೆ. ಅದಕ್ಕೆ ನಾನು ಒಬ್ಬರು ಶೀತಲ್ ಅವರಿಗೆ ಹೇಳಿದೆ, ಫ್ಯಾಕ್ಟ್ರಿನಲ್ಲಿ ಪ್ರಾಡಕ್ಟ್ ರೆಡಿ ಆದ ತಕ್ಷಣ ಒಮ್ಮೆ ಮಾರ್ಕೆಟಿಗೆ ಬಿಡುವುದಿಲ್ಲ ಆತ್ಮೀಯರಿ, ಆ ಫ್ಯಾಕ್ಟ್ರಿನಲ್ಲಿ ತಯಾರಾದ ಆ ಪ್ರಾಡಕ್ಟು ಟೆಸ್ಟಿಂಗ್ ಸೆಂಟರ್ನಾಗ ಹಾಕಿ ಬಡಿತಾರ ಒಡಿತಾರ, ಅದ್ರಾಗ ಎಲ್ಲ ನಮೂನೆ ಟೆಸ್ಟ್ ಮಾಡಿ ಆಮೇಲೆ ಬಿಡ್ತಾರೆ. ನೀವು ಹಂಗೆ ಧ್ಯಾನಕ್ಕೆ ಕೂತಾಗ ಟೆಸ್ಟ್ ಮಾಡಲಿಕ್ಕೆ ದೇವರು ಟೆಸ್ಟಿಂಗ್ ಮಾಡ್ತಾರೆ ರೀ, ಎಲ್ಲ ರೀತಿಯ ವಿಚಾರ, ಎಲ್ಲ ರೀತಿಯ ಕೆಲಸ ಅದೇ ಸಂದರ್ಭದಲ್ಲಿ ಬರುತ್ತೆ. ಎಲ್ಲಿ ಮರ್ಯಾದೆ ವಿಠಲ ಬರ್ತಾರೆ ವಿಠಲ, ಹಾಡನ್ನು ಕೇಳಿ ಮಜಾ ಮಾಡಿ.

ಗತ್ತಲಾಯ್ತು ಗೊತ್ತಾಗದಾಯ್ತೆ ವಿಠಲ ಮುತ್ತಂಥಲಿನ ಕೈ ತುತ್ತ ತಿನ್ನು ಹೊತ್ತಾಯ್ತು ಬಾರು ವಿಠಲ ಬದ್ದಿರೋ ಬದುಕಲಿ ತಿನಿ ಬೆಳಕ ಹತ್ತಿಸಿ

0: Seasons change, but your brilliance is timeless. P&G brings you the exclusive change of season offer.
1: Now get an incredible discount of 10,000 rupees per carat on the purchase of stunning diamond jewelry. Also enjoy up to 20% off on making charges of gold jewelry and a flat 20% off on making of silver.
0: Offer valid till 31st July 2026. Hurry, visit to Mrs. Purushottam Narayan Gargir, Seraph and Dwellers today. Terms and conditions apply.
2: KLE Cancer Hospital, Belagavi.
3: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ, ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
2: KLE ಕ್ಯಾನ್ಸರ್ ಹಾಸ್ಪಿಟಲ್, ಕೇಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಹಿಂದುಗಡೆ, ನೆಹರು ನಗರ, ಬೆಳಗಾವಿ. ಆರೋಗ್ಯಕ್ಕೆ ಹೊಸ ಜೀವ, ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ. ಮೂಲ ಸೌಲಭ್ಯಗಳು
3: KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್, ರಕ್ತ ಕ್ಯಾನ್ಸರ್, ಅನ್ನನಾಳ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್
2: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರಚಿಕಿತ್ಸೆ, ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್, ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ.
3: ವಿಳಾಸ KLE ಕ್ಯಾನ್ಸರ್ ಹಾಸ್ಪಿಟಲ್, KLE's ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು MRC ಹಿಂದುಗಡೆ, ನೆಹರು ನಗರ, ಬೆಳಗಾವಿ.
2: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 0838252552500 ಮತ್ತು 2473777, ಮೊಬೈಲ್ ಸಂಖ್ಯೆ 6360712326 or just dial 1099.
3: ಇಂದೆ ಭೇಟಿ ನೀಡಿ KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.
4: ನೀವು ಕೇಳ್ತಾ ಇದ್ದೀರಾ ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ ವೇಣು ಧ್ವನಿ, ಇದು 90.4 FM KLE ಕನಸು. ಈ ಹಾಡಿನಲ್ಲಿ ಅಣ್ಣವರ ಕೈ ಬರುತ್ತೆ ನೋಡಿದ್ರಲ್ಲ, ಹಾಗೆ ಆತ್ಮೀಯರೇ, ಜೀವನದಲ್ಲಿಯೂ ಕೂಡ ನಿಮ್ಮ ಸಮಸ್ಯೆಗೆ ಒಂದು ಪರಿಹಾರ ಸಿಕ್ಕೇ ಸಿಗುತ್ತೆ. ಆದರೆ ಭಕ್ತಿ ಜೊತೆ ಇನ್ನೊಂದು ವಿಷಯ ಬೇಕು, ಅದು ನಾವು ಮರೀತೇವೆ, ತಾಳ್ಮೆ. ಎಸ್, ವೆರಿ ಇಂಪಾರ್ಟೆಂಟ್ ವಿಷಯ ತಾಳ್ಮೆ. ಇತ್ತೀಚಿನ ದಿನದಲ್ಲಿ ತಾಳ್ಮೆ ಇಲ್ಲ, ನಮ್ಮ 30-40 ಸೆಕೆಂಡ್ ವಿಡಿಯೋ ಕೂಡ ನಾವು ಫಾರ್ವರ್ಡ್ ಮಾಡಿ ನೋಡ್ತೇವೆ ರೀ ಆತ್ಮೀಯರೇ. ಅಂಥ ಒಂದು ತಾಳ್ಮೆ ಇಲ್ಲದ ಒಂದು ಕಾಲದಲ್ಲಿ ನಾವು ಇದ್ದೇವೆ. ಸೊ ತಾಳ್ಮೆ ಇಲ್ಲ, ಭಕ್ತಿ ಇಲ್ಲ, ಭಕ್ತಿ ಇಲ್ಲ, ತಾಳ್ಮೆ ಇಲ್ಲ, ಇವು ಎರಡೂ ತಂಗಿ ಇದ್ದಂಗೆ ರೀ ಸ್ನೇಹಿತರೆ, ಎರಡೂ ಬೇಕು, ಭಕ್ತಿ ಪ್ಲಸ್ ತಾಳ್ಮೆ. ಸೊ ಆ ತಾಳ್ಮೆಯನ್ನು ತೋರಿಸಿದ್ರು, ಅವರ ಕೈ ಬರುತ್ತೆ ಈ ದೃಶ್ಯ ನೋಡಿದ್ರಲ್ಲ. ಸೊ ಬನ್ನಿ, ಪಂಚರತ್ನ ಅನ್ನೋ ಚಿತ್ರದ ಗೀತೆಯೊಂದಿಗೆ ಚಂದ್ರಕಾಂತ್ ಬಡಗಾವಿಯವರು, ಇದಾದ ತಕ್ಷಣ ರಾಜಶ್ರೀ ಅವರ ಗೀತೆ, ಅದಾದ ತಕ್ಷಣ ಕೃಷ್ಣ ಎಂದರೆ ಭಯವಿಲ್ಲ ಗೀತಾರೆ ಚವರದು, ನಗಿಸಲು ನೀನು ಬೆಂಗಳೂರಿನ ನಮ್ಮ ಶೀತಲವರು, ಅದಾದ ತಕ್ಷಣ ಕೃಷ್ಣ ನೀ ಬೇಗನೆ ಬಾರೋ ಈ ಗೀತೆ ಶ್ರುತಿಯವರು, ಜಯ ಪಾಂಡುರಂಗ, ಪ್ರಭೋ ವಿಠಲ, ಪ್ರಥಮೇಶ್ ಅವರು ರಿಕ್ವೆಸ್ಟ್ ಮಾಡಿದ್ದಾರೆ. ಬನ್ನಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ. ದಿಸ್ ಇಸ್ ನಿಮ್ಮೊಂದಿಗೆ ನಾವು ಚಿತ್ರ ಮಂದಿರ, ನಿಮ್ಮೆಲ್ಲ ಭಕ್ತಿ ಗೀತೆಗಳಿಗೆ ಒಂದೇ ಒಂದು ಕಾರ್ಯಕ್ರಮ ಚಿತ್ರ ಮಂದಿರದಲ್ಲಿ ಭಾಗವಹಿಸಿ ಕನ್ನಡ ಚಿತ್ರರಂಗದ ಆಧ್ಯಾತ್ಮ ದೇವರ ಗೀತೆಯನ್ನು ರಿಕ್ವೆಸ್ಟ್ ಮಾಡಿ, ಹಾಡನ್ನು ಕೇಳಿ ಮಜಾ ಮಾಡಿ.

ಚಂದ್ರಕಾಂತ್ ಬಡ್ಗಾವಿ ಅವರೇ, ಗೀತೆ ಅದ್ಭುತವಾಗಿತ್ತು. ಇಂಥ ಗೀತೆ ಹುಡುಕ್ಯಾಡ್ರಿ ಆ್ಯಂಡ್ ಕೊಟ್ರಿ ನನಗೆ. ನನಗೂ ಕೂಡ ಸಿಗುವುದಿಲ್ಲ ಇಂಥ ಒಂದು ಹಾಡು. ಮತ್ತೊಮ್ಮೆ ನಿಮಗೆ ಧನ್ಯವಾದ. ಬಹಳ ಚೆನ್ನಾಗಿತ್ತು ಗೀತೆ. ಗೀತೆ ಕೇಳಿ ನನಗೂ ಬಹಳ ಸಂತೋಷವಾಯಿತು. ಗುರುವೇ ಪರಬ್ರಹ್ಮ, ಗೀತೆ ರಿಕ್ವೆಸ್ಟ್ ಮಾಡಿರೋ ಚಂದ್ರಕಾಂತ್ ಬಡ್ಗಾವಿ ಅವರೇ, ಬನ್ನಿ ಕಾರ್ಯಕ್ರಮದಲ್ಲಿ ಮುಂದೆ ಹೋಗೋಣ. ಎಸ್ ಜಾನಕಿ ಅವರ ಧ್ವನಿಯಲ್ಲಿ ರಾಜಶ್ರೀ ಅವರು ರಿಕ್ವೆಸ್ಟ್ ಮಾಡಿರುವ ಈ ಹಾಡು ಪ್ರಸಾರವಾಗುತ್ತೆ. ಪೂಜಿಸಲೆಂದೇ ಹೂಗಳ ತಂದೆ ಹಾಡನ್ನು ಕೇಳಿ ಮಜಾ ಮಾಡಿ.

ಸೊ ಆತ್ಮೀಯರೇ, ಗೀತೆಯೊಂದಿಗೆ ಕಾರ್ಯಕ್ರಮದಲ್ಲಿ ಗೀತಾರೇಚರು ಭಾಗವಹಿಸಿದ್ರು. ಕೃಷ್ಣ ಎಂದರೆ ಭಯವಿಲ್ಲ, ಈ ಲೈನಲ್ಲೇ ಗೊತ್ತಾಗುತ್ತೆ. ನೆನಪಿಟ್ಕೊಳ್ಳಿ, ನಿಮ್ಮ ನೀವು ನಂಬೋ ದೇವರು, ಆ ದೇವರ ಹೆಸರು ತಗೊಂಡ್ರೆ ಭಯವಿಲ್ಲ. ಭಯ ಇಲ್ಲ ಅಂದರೆ ಭಯ ಇಲ್ದಿನೋ ಜೊತೆ ಭಕ್ತಿ ತಣ್ಣಾಗಿ ತಾನಾಗಿ ಬರುತ್ತೆ. ಸೊ ಸ್ನೇಹಿತರೆ, ಕಾರ್ಯಕ್ರಮದಲ್ಲಿ ಬಹಳಷ್ಟು ಜನರು ಭಯಭಕ್ತಿ ಭಯಭಕ್ತಿ ಅಂತ ಹೇಳ್ತಾರೆ. ನಾನು ಅದ್ರ ಮೇಲೆ ಒಂದು ಪ್ರವಚನ ನೋಡಿದೆ ಒಂದು ಗುರುಜಿದು. ಆ ಗುರುಜಿ ಹೇಳ್ತಾರೆ ಭಯಭಕ್ತಿ ಅನ್ನೋದೇ ತಪ್ಪು, ಭಯ ಇರುವುದಿಲ್ಲ ಭಕ್ತಿ ಇದ್ದರೆ. ಭಕ್ತಿ ಇದ್ದರೆ ಶಕ್ತಿನೇ ಬರುತ್ತೆ. ಆತ್ಮೀಯ ಸ್ನೇಹಿತರೆ, ಭಯಭಕ್ತಿ ಇರಬೇಕು, ಭಯಭಕ್ತಿ ಇರಬೇಕು ಅದು ಅಂತ ಹೇಳ್ತಿದ್ರಲ್ಲ, ಅದ್ರ ಬಗ್ಗೆ ನಾನು ನೋಡ್ತಿದ್ದೆ. ಭಯ ಅಲ್ಲ, ಭಕ್ತಿ ಆ್ಯಂಡ್ ಭಯ ಒಂದು ಲೈನಲ್ಲಿ ಬರಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಆ ಗುರುಜಿ ಹೇಳ್ತಾ ಇದ್ರು. ಭಾಳ ಕರೆಕ್ಟಾಗಿ ಹೇಳಿದರು. ನೋಡಿದರೆ ಭಕ್ತಿ ಮಾಡಿದರೆ ಶಕ್ತಿನೇ ಬರುತ್ತೆ, ಭಯ ಎಲ್ಲಿಂದ ಬರುತ್ತೆ? ಆತ್ಮೀಯ ಸ್ನೇಹಿತರೆ, ಭಯ ಅನ್ನೋದು ಭಕ್ತಿ ಮಾಡೋರ ಮನಸ್ಸಲ್ಲಿ ಇರುವುದೇ ಇಲ್ಲ. ಎಸ್, ಕಾರ್ಯಕ್ರಮದಲ್ಲಿ ಮುಂದೆ ಹೋಗೋಣ. ನಗಿಸಲು ನೀನು ಅನ್ನೋ ಒಂದು ಗೀತೆಯೊಂದಿಗೆ ಕಾರ್ಯಕ್ರಮ ಮುಂದೆ ಹೋಗುತ್ತೆ. ಶೀತಲ್ ಅವರು ರಿಕ್ವೆಸ್ಟ್ ಮಾಡಿರುವ ಹಾಡಾಗಿದೆ. ಅಶೋಕ್ ಅವರು ವಾಟ್ಸಪ್ ಮೆಸೇಜ್ ಮುಖಾಂತರ ತಿಳಿಸ್ತಾ ಇದ್ದಾರೆ, ಸರ್ ಭಕ್ತಿ ಬಗ್ಗೆ ಇಷ್ಟೆಲ್ಲ ಮಾಹಿತಿ ಕೊಡ್ತೀರಾ, ತಮ್ಮ ಜೀವನದಲ್ಲಿ ನೀವು ಈ ಒಂದು ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ಇಷ್ಟೆಲ್ಲ ನಾಲೆಜ್ ಹಿಂಗೆ ತೊಗೊಂಡ್ರೆ. ಅದಕ್ಕೆ ನಾನು ಹೇಳ್ತೇನೆ ಅಶೋಕ್ ಅವರೇ, ಪುಸ್ತಕವನ್ನು ಓದಿ, ಮೊಬೈಲ್ ಕಮ್ಮಿ ಬಳಸಿ. ಆತ್ಮೀಯರೇ, ಇದೇ ಕಾರಣ ಉತ್ತಮ ಪುಸ್ತಕ, ಆಧ್ಯಾತ್ಮ ಪುಸ್ತಕ ತಗಿರಿ, ಎಬ್ಬಿಸ್ರಿ, ಓದ್ರಿ, ಆರಾಮಾಗಿರ್ರಿ. ನಿಮಗೆ ಆ ಮೊಬೈಲ್ನಿಂದ ದೊಡ್ಡ ಸಮಸ್ಯೆ ಬರ್ತಾ ಆಲ್ರೆಡಿ ಆಗಿದೆ, ಬ್ರೈನ್ ರಾಟ್ ಅಂತ ಹೇಳ್ತಾರೆ. ಆ್ಯಂಡ್ ಏನೇನೋ ಸಮಸ್ಯೆಗಳು ಹುಟ್ಟು ಬರ್ತಾ ಇದೆ, ಮಾನಸಿಕ ರೋಗಗಳು ಬರ್ತಾ ಇದೆ. ಆಲ್ರೆಡಿ ನಾನು ಇದರ ಬಗ್ಗೆ ಹೇಳಿದ್ದೇನೆ, ವರ್ಷದ ಪ್ರಾರಂಭದಲ್ಲಿಯೇ ಹೇಳಿದೆ. ಆತ್ಮೀಯ ಸ್ನೇಹಿತರಿಗೆ ಎಲ್ಲರೂ ಒಂದು ಓಡಾಕತ್ತಾರ್ರಿ, ಸೋಷಿಯಲ್ ಮೀಡ್ಯಾದಲ್ಲಿ ನನಗೆ ಇಷ್ಟು ಫಾಲೋವರ್ಸ್ ಬೇಕು, ನನಗೆ ಈದ್ ಬೇಕು, ನನಗೆ ಅದು ಮಾಡಬೇಕು ಅಂತ. ತಪ್ಪಿಲ್ಲ, ಅದು ಮಾಡಿರಿ. ಆದರೆ ಆ ಗ್ಯಾಪ್ನಲ್ಲಿ ಅವ್ರು ಏನು ಕಳ್ಕೊತಾ ಇದ್ದಾರೆ ಅವರಿಗೆ ವೈಯಕ್ತಿಕವಾಗಿ ಅದು ಗೊತ್ತಾಗೋ ಮಟ್ಟ ಈ ವರ್ಷದ ಎಂಡ್ ಮಟ್ಟ ಗೊತ್ತಾಗುತ್ತೆ. ಅದಕ್ಕೆ ಆತ್ಮೀಯ ಸ್ನೇಹಿತರೆ, ತಾಳ್ಮೆ ಇಲ್ಲದಿದ್ದ ಕಾಲ ಆಗಿದೆ. ಅದು ತಾಳ್ಮೆ ಇಲ್ಲ ಅಂದ್ಕೂಡಲೇ ಎಲ್ಲ ರೀತಿಯ ಸಮಸ್ಯೆ ಅವರಿಗೆ ಬಂದೇ ಬರುತ್ತೆ. ನಮ್ಮ ಚಂದ್ರಕಾಂತ್ ಬಡ್ಗಾವಿಯವರು, ಧನ್ಯವಾದ ಸರ್, ಇಂಥ ಒಳ್ಳೆ ಗೀತೆಗಳನ್ನು ನಾನು ಸ್ಕ್ರೀನ್ಶಾಟ್ ಮಾಡಿ ಇಟ್ಕೊಂಡೇನ್ರಿ, ಖಾಲಿ ಇದ್ದಾಗ ಪಾಪ್ ಮಾಡ್ತೀನಿ ಅಂತ. ನೋಡಿ ಎಷ್ಟು ಚಲೋ, ನಾನು ಹೇಳ್ತೇನಲ್ಲ ನಮ್ಮ ಕಾರ್ಯಕ್ರಮದಲ್ಲಿ ಚಿತ್ರಮಂದಿರದಲ್ಲಿ ಇಂಥ ಗೀತೆಯನ್ನು ತೊಗೊಂಡು ಬನ್ನಿ. ದಯವಿಟ್ಟು ತಮ್ಮ ಕಡೆ ಹಳೆ ಗೀತೆಗಳ ಗೋಡೌನ್ ಇರುತ್ತೆ, ಟೈಮ್ ಖಾಲಿ ಇದ್ದಾಗ ಇವರು ಅದನ್ನು ಕರೆಕ್ಟಾಗಿ ಹುಡುಕಾಡಿ ಈ ಗೀತೆಯೊಂದಿಗೆ ಎಷ್ಟು ಜನರಿಗೆ ಆರಾಮಾಗಿರ್ತದೆ ನೋಡ್ರಿ. ಸೊ ಅದಕ್ಕೆ ಅವರಿಗೆ ಧನ್ಯವಾದ. ಬನ್ನಿ, ಗಾಳಿ ಮಾತು ಚಿತ್ರದು ಈ ಗೀತೆ. ಇದಾದ ತಕ್ಷಣ ಶ್ರುತಿಯವರೇ ನಿಮ್ಮ ಗೀತೆ, ಅದಾದ ತಕ್ಷಣ ಪ್ರಥಮೇಶ್ ಅವರ ಗೀತೆ, ಅದಾದ ತಕ್ಷಣ ಗಜಾನನ್ ಗಾಮ್ಗರ್ ಅವರು ರಿಕ್ವೆಸ್ಟ್ ಮಾಡಿರುವ ಶ್ರೀಕೃಷ್ಣ ಬಂದಾಯಿತು. ಇವತ್ತು ಕೃಷ್ಣನ ಎರಡು ಮೂರು ಗೀತೆ ಆಯಿತು, ಒಳ್ಳೆಯದಾಗಲಿ. ಆತ್ಮೀಯರೇ, ನಿಮ್ಮೆಲ್ಲರ ಪ್ರೀತಿಯ ಆ ದೇವರ ನಾಮ ಜಪ ಮಾಡಿ ಅಥವಾ ಎಲ್ಲರಲ್ಲಿಯೂ ದೇವರನ್ನು ನೋಡೋ ಒಂದು ಪ್ರಯತ್ನ ಇವತ್ತಿನ ದಿನಕ್ಕೆ ಸೀಮಿತವಾಗಿ ಮಾಡಿ ಟ್ರೈ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ ಅದರ ಒಂದು ಲಾಭ. ಹಾಡನ್ನು ಕೇಳಿ ಮಜಾ ಮಾಡಿ ಕೃಷ್ಣ.

0: Seasons change, but your brilliance is timeless. P&G brings you the exclusive change of season offer.
1: Now get an incredible discount of 10,000 rupees per carat on the purchase of stunning diamond jewelry. Also enjoy up to 20% off on making charges of gold jewelry and a flat 20% off on making of silver.
0: Offer valid till 31st July 2026. Hurry, visit to Mrs. Purushottam Narayan Gadgil, Seraph and Jewelers today. Terms and conditions apply.
2: ಈ ಮಳೆಗಾಲದಲ್ಲಿ ನಿಮ್ಮ ಮಕ್ಕಳು ಪದೇ ಪದೇ ಕೆಮ್ಮು, ಶೀತ ಅಥವಾ ಜ್ವರದಿಂದ ಬಳಲುತ್ತಿದ್ದಾರೆಯೇ? KLE ಆಯುರ್ವೇದ ಆಸ್ಪತ್ರೆಯ ವಿಶೇಷ ರೋಗ ನಿರೋಧಕ ಕಾರ್ಯಕ್ರಮವಾದ ಮಾನ್ಸೂನ್ ಕವಚದ ಮೂಲಕ ಅವರನ್ನು ರಕ್ಷಿಸಿ. 1 ರಿಂದ 18 ವರ್ಷದೊಳಗಿನ ಮಕ್ಕಳಿಗಾಗಿ ರೂಪಿಸಲಾದ ಇದು ಅವರ ರೋಗ ನಿರೋಧಕ ಶಕ್ತಿಯನ್ನು ನೈಸರ್ಗಿಕವಾಗಿ ಹೆಚ್ಚಿಸುತ್ತದೆ. ಪ್ರತಿ ಮಗುವಿಗೂ ವೈಯಕ್ತಿಕ ತಪಾಸಣೆ ಮತ್ತು ಅವರ ಪ್ರಕೃತಿಗೆ ಅನುಗುಣವಾಗಿ ಚಿಕಿತ್ಸೆಗಳನ್ನು ನೀಡುತ್ತೇವೆ. ಹವಾಮಾನ ಬದಲಾವಣೆಯ ಸಮಯದಲ್ಲಿ ಮಕ್ಕಳ ಕರುಳು ಮತ್ತು ಉಸಿರಾಟದ ಆರೋಗ್ಯವನ್ನು ಇದು ಪರಿಣಾಮಕಾರಿಯಾಗಿ ಕಾಪಾಡುತ್ತದೆ. ಈ ಕಾರ್ಯಕ್ರಮವು July 1 to July 31, 2026 ನಡೆಯಲಿದೆ. ನಿಮ್ಮ ಮಗುವಿನ ಆರೋಗ್ಯದ ರಕ್ಷಣೆಗಾಗಿ ಸಂಪರ್ಕಿಸಿ KLE ಆಯುರ್ವೇದ ಆಸ್ಪತ್ರೆ, ಶಹಾಪುರ, ಬೆಳಗಾವಿ. OPD ನಂಬರ್ 10 ಮತ್ತು 11. ಮೊಬೈಲ್ ಸಂಖ್ಯೆ 7978644281. ಉತ್ತಮ ಆರೋಗ್ಯ ಮತ್ತು ಆಯುರ್ವೇದದ ಆರೈಕೆಯೊಂದಿಗೆ ಈ ಮಾನ್ಸೂನ್ ಅನ್ನು ಸ್ವಾಗತಿಸೋಣ.
3: ಕಾರ್ಯಕ್ರಮದಲ್ಲಿ ಮುಂದೆ ಹೋಗೋಣ. ಇದೇ ಗೀತೆಯೊಂದಿಗೆ ಭಾಗವಹಿಸಬೇಕು ಅಂತ ತಿಳ್ಕೊಂಡಿದ್ದೆ ಅಂತ ರಾಜೇಶಿಯವರು ತಿಳಿಸ್ತಾ ಇದ್ದಾರೆ. ಆಲ್ ರೈಟ್, ಪ್ಯಾರಿಸ್ ಪ್ರಯಾಣ ಚಿತ್ರದ ಗೀತೆ ಶ್ರುತಿಯವರದ್ದು ಆಗಿದೆ. ಬನ್ನಿ ಕೃಷ್ಣ, ನೀ ಬೇಗನೆ ಬಾರೋ ಈ ಗೀತೆಯೊಂದಿಗೆ ಅವರು ರಿಕ್ವೆಸ್ಟ್ ಮಾಡಿದ್ದಾರೆ. ಕಾರ್ಯಕ್ರಮ ನಿಮ್ಮೊಂದಿಗೆ ನಾವು, ಚಿತ್ರಮಂದಿರ ಆತ್ಮೀಯರೇ. ಇವತ್ತಿನ ಕಾರ್ಯಕ್ರಮದ ಗೀತೆಗಳು ನೀವು ರಿಕ್ವೆಸ್ಟ್ ಮಾಡಿದ್ದಕ್ಕೆ ಧನ್ಯವಾದ. ಬನ್ನಿ ವಾಟ್ಸಪ್ ಮೆಸೇಜ್ ಏನು ಹೇಳುತ್ತೆ ನೋಡೋಣ. ಲಕ್ಷ್ಮಿಯವರು, ಸರ್ ನಿಜವಾಗ್ಲೂ ಈ ಒಂದು ಉದ್ದೇಶವನ್ನು ನಾವು ಪಾಲಿಸಿದ್ದೇವೆ, ಹೇಳಕ್ಕೆ ಮರೆತಿದ್ವಿ. ಆ್ಯಂಡ್ ಆ ದಿನ ನಿಜವಾಗ್ಲೂ ನನ್ನ BP ನಾರ್ಮಲ್ ಆಗಿದೆ. ಆ್ಯಂಡ್ ಇಡೀ ದಿನ ಬಹಳ ಸಂತೋಷವಾಗಿ ಹೋಯಿತು. ಬಹಳ ಕಠಿಣ ಇದೆ, ಆದರೆ ನಾನು ಅದನ್ನು ಪಾಲಿಸ್ತಾ ಇದ್ದೇನೆ. ನಿಮ್ಗೆ ಇದನ್ನು ತಿಳಿಸ್ಬೇಕು ಅಂತ ಇತ್ತು, ಅದು ಮರ್ತಿದ್ದೆ, ಇವತ್ತು ತಿಳಿಸ್ತಾ ಇದ್ದಾನೆ. ಎಸ್ ಲಕ್ಷ್ಮಿಯವರೇ, ಈ ಒಂದು ನನ್ನ ಚಿತ್ರಮಂದಿರದ ಒಂದು ಉದ್ದೇಶ, ಆ ಉದ್ದೇಶದಲ್ಲಿ ಹೇಳಿರುವ 2 ಟಾಸ್ಕ್ ಕೊಟ್ಟಿರ್ತೇನೆ, ಅದನ್ನು ಅವರು ಪಾಲಿಸಿದ್ದಾರೆ. BP ನಾರ್ಮಲ್ ಆಗಿತ್ತಂತ್ರಿ ನೋಡ್ರಿ. ವೈಯಕ್ತಿಕವಾಗಿ ಏನೇ ಆಗಲಿ, ಒಟ್ಟು ನಿಮ್ಮ ಒಳಗಿನ ಪರಿಸರವನ್ನು ಏಕ್ದಮ್ ಫಸ್ಟ್ ಕ್ಲಾಸ್ ಇಟ್ಕೊಂಡ್ರೆ ಇವೆಲ್ಲ ವಿಷಯಗಳು ಆರಾಮಾಗಿ ಟೇಕ್ ಕೇರ್ ಮಾಡ್ಕೋತಾವ್ರಿ. ವಿಚ್ ಇಸ್ ವಿತ್ ರೆಸ್ಪೆಕ್ಟ್ ಟು ಹೆಲ್ತ್ ಪ್ಯಾರಾಮೀಟರ್ಸ್, ಏನು ಇರಲಿ, ಅವು ಆರಾಮಾಗುತ್ತೆ, ಹಾಗೆ ಆಗುತ್ತೆ, ಅದರಾಗಿ ಏನೂ ಡೌಟೇ ಇಲ್ಲ. ಆ್ಯಂಡ್ ಲಕ್ಷ್ಮಿಯವರೇ, ಆ ಕಾರಣದಕ್ಕೆ, ಆ ಒಂದು ಮೆಸೇಜ್ ಮಾಡಿದ್ದಕ್ಕೆ ಧನ್ಯವಾದ. ಇನ್ನೊಬ್ಬರಿಗೆ ನೀವು ಒಂದು ಮೋಟಿವೇಶನ್ ಕೊಡ್ತಾ ಇದ್ದೀರಾ. ಆ್ಯಂಡ್ ಇದು ನಾನು ಹೇಳಿದಲ್ಲ ಲಕ್ಷ್ಮಿಯವರೇ, ಮತ್ತೆ ಹೇಳ್ತಾ ಇದ್ದೇನೆ. ಶ್ರೀ ಸಿದ್ದೇಶ್ವರ ಸ್ವಾಮೀಜಿಯವರ ಒಂದು ಪ್ರವಚನದಲ್ಲಿ ಕೇಳಿರುವ ಈ ಒಂದು ಲೈನು ಎಲ್ಲರಲ್ಲಿಯೂ ದೇವರು ನೋಡಿ ನಿಮಗೆ ಗೊತ್ತಾಗುತ್ತೆ ಅದರಲ್ಲಿ ಇದೆ ಅಂತ. ಆ್ಯಂಡ್ ನಾನು ಹೇಳಿದ್ನಲ್ಲ, ಪುಸ್ತಕ ಓದುವಾಗ ಪ್ರತಿ ಜೀವದಲ್ಲಿ ಶಿವ ಇದೆ ಅಂತ ನಮ್ಮ ಭಗವಾನ್ ಶ್ರೀರಾಮಕೃಷ್ಣ ಪರಮಹಂಸ ಅವರು ಸ್ವಾಮಿ ವಿವೇಕಾನಂದ ಅವರಿಗೆ ತಿಳಿಸ್ತಾರೆ. ಸೊ ಸ್ನೇಹಿತರೆ, ಆ ಮೆಸೇಜನ್ನು ತೊಗೊಂಡು ಇಡೀ ವರ್ಲ್ಡಿಗೆ ತಿರುಗಾಡ್ತಾರೆ ನಮ್ಮ ಸ್ವಾಮಿ ವಿವೇಕಾನಂದ ಅವರು. ಸೊ ಗುರು ಪೂರ್ಣಿಮಾ ಕೂಡ ಬರ್ತಾ ಇದೆ ಆತ್ಮೀಯ ಸ್ನೇಹಿತರೆ. ಎಸ್, ಗುರು ಪೂರ್ಣಿಮಾ ಬರ್ತಾ ಇದೆ. ಸೊ ಗುರುವನ್ನು ನೆನಪಿಸುತ್ತಾ ಕಾರ್ಯಕ್ರಮದಲ್ಲಿ ಇವತ್ತು ಒಳ್ಳೆ ಹಾಡನ್ನು ನಮ್ಮ ಚಂದ್ರಕಾಂತ್ ಬಡ್ಗಾವಿಯವರು ರಿಕ್ವೆಸ್ಟ್ ಮಾಡಿದರು. ಆ ಹಾಡು ಭಾಳ ಚೆನ್ನಾಗಿತ್ತು. ಸೊ ಅದಕ್ಕೆ ಮತ್ತೆ ಧನ್ಯವಾದ. ಸೊ ಆತ್ಮೀಯರೇ, ಬನ್ನಿ ಕಾರ್ಯಕ್ರಮದಲ್ಲಿ ಮುಂದಿನ ಗೀತೆಗಳನ್ನು ಕೇಳೋಣ, ಎಂಜಾಯ್ ಮಾಡೋಣ. ದಿಸ್ ಇಸ್ ನಿಮ್ಮೊಂದಿಗೆ ನಾವು ಸ್ಪೆಷಲ್ ಚಿತ್ರಮಂದಿರ. ನೀವು ಕೇಳ್ತಾ ಇದ್ದೀರಾ ವೇಣು ಧ್ವನಿ, ಇದು 90.4 FM KLE ಕನಸು ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ.

0: Seasons change, but your brilliance is timeless. P&G brings you the exclusive change of season offer.
1: Now get an incredible discount of 10,000 rupees per carat on the purchase of stunning diamond jewelry. Also enjoy up to 20% off on making charges of gold jewelry and a flat 20% off on making of silver.
0: Offer valid till 31st July 2026. Hurry, visit to Messrs. Purushottam Narayan Gargi, Seraf and Dwellers today. Terms and conditions apply.
2: ಅಶೋಕ್ ಅವರ ಗೀತೆ ಆಯ್ತು ಪ್ರಸಾರ. ಶ್ರೀಕಂಠ ವಿಷಕಂಠ ಅನ್ನೋ ಹಾಡು. ಆತ್ಮೀಯರೇ, ನಿಮ್ಮೊಂದಿಗೆ ನಾವು ಸ್ಪೆಷಲ್ ಕಾರ್ಯಕ್ರಮದ ಮುಂದಿನ ಹಾಡು ವಾರಬಂತಮ್ಮ. ಅದಾದ ತಕ್ಷಣ ಕಮಲನಯನ, ಲಕ್ಷ್ಮಿಯವರು ರಿಕ್ವೆಸ್ಟ್ ಮಾಡಿರುವ ವಾರಬಂತಮ್ಮ. ಎಸ್, ನಾಳೆ ಗುರುವಾರ, ಆದರೆ ಇವರು ಇವತ್ತೇ ಮಾಡ್ತಾ ಇದಾರೆ. ಇವರು ಆಕ್ಚುಲಿ ಹಾಡು ಒಂದು ರಿಕ್ವೆಸ್ಟ್ ಮಾಡಿದ್ರು. ನಾನು ಗುರು ಪೂರ್ಣಿಮಾ ಅಂದ್ಕೂಡಲೇ ಅವರಿಗೆ ನೆನಪಾಯಿತು, ಗುರು ಪೂರ್ಣಿಮಾಗ ಒಂದು ಹಾಡು ಹಚ್ಚಿಬಿಡ್ರಿ ಅಂತ. ಸೊ ಸ್ನೇಹಿತರೆ, ಬನ್ನಿ ಲಕ್ಷ್ಮಿಯವರ ಹಾಡು. ನಿಮ್ಮೊಂದಿಗೆ ನಾವು ಸ್ಪೆಷಲ್ ನಡೆದಿದೆ. ದಿಸ್ ಇಸ್ ನಿಮ್ಮೊಂದಿಗೆ ನಾವು, ನಿಮ್ಮೆಲ್ಲರ ಭಕ್ತಿ ಗೀತೆಗಳಿಗೆ ಒನ್ ಸ್ಟಾಪ್ ಶಾಪ್. ನಿಮ್ಮೊಂದಿಗೆ ನಾವು, ಚಿತ್ರಮಂದಿರ.

च भजताम् कल्पवृक्षाय नमताम् कामधेनवे।

ಕಾರ್ಯಕ್ರಮದ ಮುಂದಿನ ಹಾಡುಗಳು ಈಗ ಕಮಲ ನಯನ ಅನ್ನೋ ಗೀತೆಯನ್ನ ಕೇಳಿದ್ರಲ್ಲ, ಅಕ್ಷತಾ ಅವರು ರಿಕ್ವೆಸ್ಟ್ ಮಾಡಿರೋ ಹಾಡು. ಈಗ ಮುಂದಿನ ಗೀತೆ ಕಮಲದ ಮೊಗದೊಳೆ, ನಮ್ಮ ಎಸ್ ಜಾನಕಿ ಅವರ ಧ್ವನಿಯಲ್ಲಿ ಗೀತೆಯನ್ನು ಪ್ರಸಾರ ಮಾಡಿ ಅಂತ ಪ್ರೀತಿಯವರು ರಿಕ್ವೆಸ್ಟ್ ಮಾಡಿದ್ದಾರೆ. ಆತ್ಮೀಯ ಸ್ನೇಹಿತರೆ, ಇದಾದ ತಕ್ಷಣ ಅಜ್ಮೇರ್ ಅವರು ಅಲ್ಲ ಅಲ್ಲ ನೀನೇ ಎಲ್ಲ, ಈ ಗೀತೆ ಗುರಿ ಚಿತ್ರದು ಅಣ್ಣವರ ಧ್ವನಿಯಲ್ಲಿ ರಿಕ್ವೆಸ್ಟ್ ಮಾಡಿದ್ದಾರೆ. ಅದಾದ ತಕ್ಷಣ ಆಕಾಶದಿಂದ ಜಾರಿಯೇ ಸ್ನೇಹಿತರೆ, ಈ ಗೀತೆಯನ್ನು ಉಮೇಶ್ ಅವರು ರಿಕ್ವೆಸ್ಟ್ ಮಾಡಿದ್ದಾರೆ. ತದನಂತರ ನನ್ನ ಫೇವ್ರೇಟ್ ಗೀತೆ ವಿಶಾಲ್ ಅವರು ರಿಕ್ವೆಸ್ಟ್ ಮಾಡಿದ್ದಾರೆ, ನಾದಮಯ ಈ ಲೋಕವೆಲ್ಲ. ಎಸ್ ಆತ್ಮೀಯರೇ, ಗೀತೆಗಳೆಲ್ಲ ಇನ್ನ ಹೀಗಿವೆ, ಕೇಳಿ ಮಜಾ ಮಾಡಿ. ದಿಸ್ ಇಸ್ ನಿಮ್ಮೊಂದಿಗೆ ನಾವು ಚಿತ್ರ ಮಲ್ಲಿಕ್.

ಕಾರ್ಯಕ್ರಮ ಮುಗಿಸ್ತಾ ಇದ್ದೇನೆ. ಆತ್ಮೀಯ ಸ್ನೇಹಿತರೆ, ನನ್ನ ಫೇವ್ರೇಟ್ ಗೀತೆ ಆದ ಒಂದು ಈ ಗೀತೆ ನಮ್ಮ ತಂದೆಯವ್ರಿಗೂ ಭಾಳ ಇಷ್ಟ. ಅದಮಯ ಈ ಲೋಕವೆಲ್ಲ ಗೀತೆ ಬರ್ತಾ ಇದೆ. ಜೀವನ ಚೈತ್ರ ಚಿತ್ರದ್ದು ಆತ್ಮೀಯ ಸ್ನೇಹಿತರೆ ಕಾರ್ಯಕ್ರಮದ ಈ ಗೀತೆ ಆದ ತಕ್ಷಣ ಕೊನೆ ಗೀತೆ ಆಗಿರುತ್ತೆ. ಕವಿರತ್ನ ಕಾಳಿದಾಸ ಚಿತ್ರದ್ದು ಅಧಾಯಧಾರ ಅನ್ನೋ ಒಂದು ಹಾಡು. ಸ್ನೇಹಿತರೆ, ತಮ್ಮ ಬಹುಮೂಲ್ಯ ಸಮಯ ಕೊಟ್ಟು ಈ ಕಾರ್ಯಕ್ರಮ ಕೇಳಿದ್ದಕ್ಕೆ ಧನ್ಯವಾದ. ಹೀಗೆ ಕೇಳ್ತಾ ಇರಿ ವೇಣು ಧ್ವನಿ, ಇದು 90.4 FM KLE ಕನಸು ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ, ನಿಮ್ಮ ಮನೆ ಪಕ್ಕದ ಗಲ್ಲಿಯ ಪಕ್ಕಾ ಪ್ರೀತಿಯ ಹುಡುಗ. ನಾನು ಹೋಗ್ತಾ ಹೋಗ್ತಾ ಹೇಳುವುದು ಇಷ್ಟೇ, ಅಪ್ಪ ಅಮ್ಮ ಕೊಡಿ ಮರ್ಯಾದೆ, ಇಲ್ಲದಿದ್ದರೆ ಜೀವನದಲ್ಲಿ ಸಿಗುವುದು ಬದೇ. ಪೈಲ ಇನಾರಾಯಿ ಬಾಬಾ, ನಂತರ ಕಾಯಪಾಜಿ ತಿನ್ನಕ್ಕೆ ಗಾವ್ತಾರೆ ಬಾಬಾ. ಜೋ ಬಿ ದೇಗಾ ಮಾ ಬಾಪ್ ಕೋ ತ್ರಾಸ್, ಜಿಂದಗಿ ಮೇ ವೋ ಖಲ್ಲಾಸ್, ಗುರು ಹಿರಿಯರು ಹೇಳಿರುವ ಮಾತು ಇದು. ನಾಲ್ಕೇ ದಿನದ ಜೀವನ. ಈ ಮಂಜುನಾಥ್ ಪೈ ಏನು ಹೇಳ್ತಾನಪ್ಪ, ಈ 4 ದಿನದ ಜೀವನದಲ್ಲಿ 4 ಕಾಸು ಸಂಪಾದಿಸಿ, 4 ಜನರನ್ನು ಸಹಾಯ ಮಾಡಿ, 4 ಜನರನ್ನು ಪ್ರೀತಿಸಿ, ನಗಿಸಿ, ಮನರಂಜಿಸಿ, ಕೊನೆಯಲ್ಲಿ 4 ಭುಜದ ಮೇಲೆ ಮಕ್ಕೊಂಡು ಈ ದುನಿಯಾ ಬಿಟ್ಟು ಹೋಯ್ತಾ ಇರುತ್ತೆ. ಇಷ್ಟ ಇರುವುದು ಜೀವನ. ಮತ್ತಿನ್ಯಾಕೆ ಮಾಡುವಿರಿ ಕೋಪ ತಾಪ ದ್ವೇಷ? ಖುಷಿಯಿಂದ ಇರ್ರಿ, ಖುಷಿಯಿಂದ ಇರಲಿಕ್ಕೆ ವೇಣು ಧ್ವನಿಯನ್ನು ಸದಾ ಕೇಳಿ. ಸ್ನೇಹಿತರೆ, ಈ ಜೀವನದಲ್ಲಿ ಸಿಗುವ 2 ಅದ್ಭುತ ಬಹುಮಾನ. ಮೊದಲನೇ ಬಹುಮಾನ ಅರ್ಥ ಮಾಡ್ಕೊಳ್ಳೋ ಜನ, ಕೊನೆಯಲ್ಲಿ ಸಿಗೋ ಒಳ್ಳೆ ಮರಣ. ಇದುವರೆ ಅದೃಷ್ಟವಂತರಿಗೆ ಮಾತ್ರ ಸಿಗೋ ಬಹುಮಾನ. ನೆನಪಿರಲಿ ಈಗಿನ ಕ್ಷಣ ತಮ್ಮ ಕಡೆ ಏನೇನಿದೆ. ತುತ್ತುವನ್ನು ತಿನ್ನೋಕೆ, ಬೊಗಸ್ನೀರು ಕುಡಿಯೋಕೆ, ತುಂಡು ಬಟ್ಟೆ ಸಾಕು ಮಾನ ಮುಚ್ಚೋಕೆ, ಅಂಗೈಯಗ್ಲ ಜಾಗ ಸಾಕು ಹಾಯಾಗಿರೋಕೆ, ಇವೆಲ್ಲ ಇದಾವಲ್ರಿ ಈಗಿನ ಕ್ಷಣ ನಿಮ್ಮ ಕಡೆ. ಇವು ಕೆಲವರಿಗೆ ಕನಸು, ಅದಕ್ಕೆ ಹೇಳುದು ಈಗಿನ ಕ್ಷಣ ನಿಮ್ಮ ಕಡೆ ಏನೇನಿದೆ ಅದಕ್ಕೆ ಪರಮಾತ್ಮನಿಗೆ ಧನ್ಯವಾದ ತಿಳಿಸಿ. ಮಾಡಿ ಮಾಡಿ ಮಾಡಿ ಕೆಲಸ, ಮಾಡಿರೋ ಕೆಲಸ ಹೆಸರು ಮಾಡಬೇಕು, ಅಥವಾ ನಿಮ್ಮ ಹೆಸರು ತಗೊಂಡ್ರೆ ಕೆಲಸ ಆಗಬೇಕು, ಅಂತ ಕೆಲಸ ಮಾಡಿ. ಒಳ್ಳೆ ಕೆಲಸ ಈಗ ಇವತ್ತು ಸದ್ಯಕ್ಕೆ ಮಾಡಿ, ಕೆಟ್ಟ ಕೆಲಸ ಮಾತ್ರ ನಾಳೆ ನಾಳೆ ನಾಳೆ ಅಂತ ತಳ್ತಾ ಇರಿ. ಒಳ್ಳೆ ವ್ಯಕ್ತಿಗಳಾಗಿ ಆತ್ಮೀಯರೇ, ಆದರೆ ಎಲ್ಲರ ಕಡೆ ಪ್ರೀತಿಯಿಂದ ಮಾತಾಡವ, ಸ್ವಂತ ತಂದೆ ತಾಯಿ ಮೇಲೆ ಒತ್ತಾಡವ, ಅಂಥ ವ್ಯಕ್ತಿ ಮಾತ್ರ ಆಗಲಿಕ್ಕೆ ಹೋಗಬೇಡಿ. ನೆನಪಿರಲಿ ಮಾತಾಡೋರು ಮಾತಾಡಿ ಮರ್ತಿರ್ತಾರೋ, ಕೇಳೋರು ನೆನಪಿಟ್ಕೊಂಡು ಕೊರಗ್ತಿರ್ತಾರೋ. ನಾನು ಮಂಜುನಾಥ್ ಪೈ, ನಮಸ್ಕಾರ ನಮಸ್ಕಾರ ನಮಸ್ಕಾರ.

ನಮಸ್ಕಾರ, ಇದು ವೇಣುಧ್ವನಿ 90.4 FM KLE ಕನಸು ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ಇದು ಜನಪದ ಗೀತೆಗಳ ಕಾರ್ಯಕ್ರಮ ಜನಪದ ಸಿರಿ, ಕಾರ್ಯಕ್ರಮದ ಮೊದಲನೇ ಗೀತೆ.

ನೀವು ಕೇಳ್ತಾ ಇದ್ದೀರಾ ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ ವೇಣು ಧ್ವನಿ. ಇದು 90.4 FM KLE ಕನಸು. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ಇದು ಜನಪದ ಗೀತೆಗಳ ಕಾರ್ಯಕ್ರಮ ಜನಪದ ಸಿರಿ. ಕಾರ್ಯಕ್ರಮದ ಮುಂದಿನ

ಇದುವರೆಗೂ ಕೇಳಿದ್ರಿ ಜನಪದ ಗೀತೆಗಳ ಕಾರ್ಯಕ್ರಮ ಜನಪದ ಸಿರಿ. ಹೀಗೆ ಕೇಳ್ತಾ ಇರಿ ವೇಣುಧ್ವನಿ, ಇದು 90.4 FM KLE ಕನಸು. ಮಂಜುನಾಥ್ ಪೈ ನಾನು, ನಮಸ್ಕಾರ.

0: ಬೆಳಗಾವಿಯ ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯು ಆರೋಗ್ಯ ಕ್ಷೇತ್ರದಲ್ಲಿ ಉತ್ಕೃಷ್ಟ ಸೇವೆಯನ್ನು ಸಲ್ಲಿಸುತ್ತಿದೆ.
1: ರೋಗಿಗಳಿಗೆ ಉತ್ತಮ ಸೇವೆ ಕಲ್ಪಿಸಿಕೊಡಲು ಅವಶ್ಯವಾದ ನುರಿತ ತಜ್ಞರಿಂದ ತಪಾಸಣೆ ಹೊರ ಹಾಗೂ ಒಳರೋಗಿ ವಿಭಾಗ ಅನುಭವಿ ಆಯುರ್ವೇದ ವೈದ್ಯರಿಂದ ಹೊಂದಿದೆ.
0: ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯ ಮುಖ್ಯ ಧ್ಯೇಯ ರೋಗ ನಿವಾರಣೆ, ಆರೋಗ್ಯ ನಿರ್ವಹಣೆ.
1: ನಿಮ್ಮ ಆರೋಗ್ಯ ಸಮಸ್ಯೆಗಳಿಗೆ ಆಯುರ್ವೇದ ಚಿಕಿತ್ಸೆಗಾಗಿ ಸಂಪರ್ಕಿಸಿ
0: ಕೆಎಲ್ಇ ಆಯುರ್ವೇದ ಆಸ್ಪತ್ರೆ, ಶಹಾಪುರ, ಬೆಳಗಾವಿ. ದೂರವಾಣಿ ಸಂಖ್ಯೆ 08312486286.

ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ನಿಮ್ಮ ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ. ಇದು ಕೆಯಲ್ಲಿ ವೇಣುಧ್ವನಿ 90.4 FM. ಇದೀಗ ಪ್ರಸಾರವಾಗಲಿದೆ ಗೀತ ಸಂಗಮ ಕಾರ್ಯಕ್ರಮ. ಇಂದಿನ ಕಾರ್ಯಕ್ರಮವನ್ನ ಪ್ರಸ್ತುತಪಡಿಸಲಿದ್ದಾರೆ ಸುಗಮ ಸಂಗೀತ ಕಲಾವಿದೆ

ನಾನು ನಿಮ್ಮ ಪ್ರೀತಿಯ ಸಂಗೀತ ಕಟ್ಟಿ ಕುಲಕರ್ಣಿ ವೇಣುಧ್ವನಿ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಅಂತ ಅನ್ನೋದಕ್ಕಿಂತ ನಾನು ಬರ್ತಾ ಇದ್ದೀನಿ ವೇಣುಧ್ವನಿ ಕಾರ್ಯಕ್ರಮ ಕೇಳಲಿಕ್ಕೆ. ನೀವು ಎಲ್ಲ ಬರ್ರಿ, 90.4 FM ಕೇಳಲಿ ಕನಸು ನಿಮ್ಮ ಬೆಳಗಾವಿಯೊಳಗ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ. ಸೊ ನಿಮ್ಮ ಅನುಭವಗಳನ್ನ ಹಂಚ್ಕೊಳ್ಳಿಕ್ಕೆ ಬರ್ರಿ, ನಾನು ನಮ್ಮ ಅನುಭವಗಳನ್ನ ಹಂಚ್ಕೊಳ್ಳಿಕ್ಕೆ ನಾನು ಬರ್ಲಿಕ್ಕತ್ತೇನೆ. ಕೇಳಿ ಶಿಕ್ಷಣ ಸಂಸ್ಥೆ ಶಿಕ್ಷಣದೊಳಗ ಅತ್ಯಂತ ಉನ್ನತ ಮಟ್ಟವನ್ನ ಉತ್ಕೃಷ್ಟತೆಯನ್ನ ಮೀರಿ ಅದು ನಿಂತಿದೆ. ಹಾಗಾಗಿ ಅದಕ್ಕೆ ಅಭಿನಂದಿಸ್ತಾ, ಜೊತೆಗೆ ಈ ರೇಡಿಯೋ ಸ್ಟೇಷನ್ ನಿಂದ ಜನರಲ್ಲಿ ಅಡಗಿರ್ತಕ್ಕಂತಹ ಪ್ರತಿಭೆಗಳನ್ನು ಹೊರತರಲಿಕ್ಕೆ ಇದು ಒಂದು ಬಹಳ ದೊಡ್ಡ ಸಾಹಸ, ಬಹಳ ದೊಡ್ಡ ಪ್ರಯತ್ನ. ಅದಕ್ಕೆ ನಿಮ್ಮೆಲ್ಲರ ಸಹಕಾರ ಬೇಕು. ಬರ್ರಿ, ಕೇಳಿಯ ಕನಸಾದಂತಹ ವೇಣುಧ್ವನಿಯಲ್ಲಿ ನೀವು ನಿಮ್ಮ ಅನುಭವಗಳನ್ನ ಹಂಚಿಕೊಳ್ಳ್ರಿ. ನಾವು ಕೇಳ್ತೀವಿ, ನೀವು ಕೇಳ್ರಿ, ನಾವು ಆನಂದಿಸ್ತೀವಿ, ನೀವು ಆನಂದ ತಗೊಳ್ರಿ ಅಂತ ಹೇಳ್ತಾ ನಿಮಗೆ ಶುಭ ಹಾರಿಸ್ತಾ ಇದ್ದೀನಿ. ಹಾಗೆ 90.4 FM

ನಮಸ್ಕಾರ, ನಾನು ತಾರಾ. ಇವತ್ತು ನಿಮ್ಮ ಊರು ಬೆಳಗಾವಿನಲ್ಲಿ ಇದ್ದೀನಿ. ನಿಮ್ಮ ಜೊತೆ ಮಾತಾಡ್ತಿದ್ದೀನಿ ಅಂತಂದ್ರೆ ಅದಕ್ಕೆ ಕೇಳಿ ಸಂಸ್ಥೆಯ ವೇಣು ಧ್ವನಿನೇ ಕಾರಣ. ವೇಣು ನನ್ನ ಯಜಮಾನರು ಹಾಗೂ ನಿಮ್ಗೆಲ್ರಿಗೂ ಯಜಮಾನರು. ಬಾನುನಿಯಲ್ಲಿ ಮತ್ತೆ ಮತ್ತೆ ಬರ್ತೇನೆ, ಮತ್ತೆ ಮತ್ತೆ ನಿಮ್ಮನ್ನ ಕಾಡ್ತೇನೆ. ಏನಾದ್ರೂ ಇದ್ರೆ ದಯವಿಟ್ಟು ನನಗೂ ಈ ಧ್ವನಿಯ ಮೂಲಕ ಹೇಳಿ. ಎಲ್ರಿಗೂ ಒಳ್ಳೇದಾಗ್ಲಿ, ಎಲ್ಲರಿಗೂ ಈ ದಿನ ತುಂಬಾ ಸಂತೋಷವಾಗಿರಿ, ಆರೋಗ್ಯವಾಗಿರಿ, ನಗ್ನಗ್ತಾ ಇರಿ. ನಮಸ್ಕಾರ.

0: ಇದುವರೆಗೂ ಪ್ರಸಾರವಾಯಿತು ಗೀತ ಸಂಗಮ ಕಾರ್ಯಕ್ರಮ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸಿದವರು ಸುಗಮ ಸಂಗೀತ ಕಲಾವಿದೆ ಬೆಳಗಾವಿಯ ಶ್ರೀಮತಿ ನೇತ್ರಾ ಜೋಶಿಯವರು. ಹಾರ್ಮೋನಿಯಂ ಸಾಥ್ ನೀಡಿದವರು ಯಾದವೇಂದ್ರ ಪೂಜಾರಿ, ತಬಲಾ ಸಾಥ್ ನಿತಿನ್ ಸುತಾರ್. ಹೀಗೆ ಕೇಳ್ತಾಯಿರಿ, ಇದು ಕೇಳಿ ವೇಣುಧ್ವನಿ 90.4 FM. ನಮಸ್ಕಾರ.
1: KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ
0: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ, ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
1: KLE ಕ್ಯಾನ್ಸರ್ ಹಾಸ್ಪಿಟಲ್, ಕೇಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಹಿಂದುಗಡೆ, ನೆಹರು ನಗರ, ಬೆಳಗಾವಿ. ಆರೋಗ್ಯಕ್ಕೆ ಹೊಸ ಜೀವ, ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ. ಮೂಲ ಸೌಲಭ್ಯಗಳು
0: KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್, ರಕ್ತ ಕ್ಯಾನ್ಸರ್, ಅನ್ನನಾಳ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್
1: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರಚಿಕಿತ್ಸೆ, ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್, ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ.
0: ವಿಳಾಸ KLE ಕ್ಯಾನ್ಸರ್ ಹಾಸ್ಪಿಟಲ್, KLE's ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು MRC ಹಿಂದುಗಡೆ, ನೆಹರು ನಗರ, ಬೆಳಗಾವಿ.
1: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 0831255250 ಮತ್ತು 2473777, ಮೊಬೈಲ್ ಸಂಖ್ಯೆ 6360712326 ಆರ್ ಜಸ್ಟ್ ಡಯಲ್ 1099.
0: ಹಿಂದೆ ಭೇಟಿ ನೀಡಿ KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.

ನಮಸ್ಕಾರ, ಇದು ವೇಣುಧ್ವನಿ 90.4 ಎಫ್ಎಂ ಕೆಎಲ್ಇ ಕನಸು ಬೆಳಕಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ. ಈಗ ಪ್ರಸಾರವಾಗಲಿದೆ ಕೆಎಲ್ಇ ಚಿತ್ರಮಾಲಾ, ಮಧುರವಾದ ಗೀತೆಗಳ ಕಾರ್ಯಕ್ರಮ. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ಕಾರ್ಯಕ್ರಮದ ಮೊದಲನೇ ಗೀತೆ ಚಾಂದಿನಿ, ಚಿತ್ರ ಏ, ಗಾಯಕರು ಎಲ್ಎನ್ ಶಾಸ್ತ್ರಿ ಹಾಗೂ ಪ್ರತಿಮಾ ರಾವ್, ಸಂಗೀತ ನಿರ್ದೇಶಕರು ಗುರುಕಿರಣ್, ಸಾಹಿತ್ಯ ಮುರಳಿ ಮೋಹನ್. ಹಾಡನ್ನ ಕೇಳಿ ಆನಂದಿಸಿ.

ನೀವು ಕೇಳ್ತಾ ಇದ್ದೀರಾ ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ವೇಣುಧ್ವನಿ 90.4 FM KLE ಕನಸು ಕಾರ್ಯಕ್ರಮ KLE ಚಿತ್ರಮಾಲಾ. ಮುಂದಿನ ಗೀತೆ ಅಮೃತ ವರ್ಷಿಣಿ. ಗಾಯಕರು SP ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ. ಸಂಗೀತ ನಿರ್ದೇಶಕರು ದೇವ. ಸಾಹಿತ್ಯ KLE ಕಲ್ಯಾಣ್.

ಕಾರ್ಯಕ್ರಮದ ಮುಂದಿನ ಗೀತೆ ಗೂಗ್ಲಿ ಗಂಡಸರೆ. ಸಾಹಿತ್ಯ ಪವನ್ ವಡಿಯರ್, ಸಂಗೀತ ಜೋಶ್ವಾ ಶ್ರೀಧರ್, ಚಿತ್ರ ಗೂಗ್ಲಿ, ಗಾಯಕರು ಹರಿಚರಣ್. ಹಾಡನ್ನ ಕೇಳಿ ಆನಂದಿಸಿ.

ಧ್ರುವದ ಗೀತೆಗಳ ಕಾರ್ಯಕ್ರಮ KLE ಚಿತ್ರಮಾಲಾ. ಮುಂದಿನ ಗೀತೆ ಹುಡುಗಿ ಕಣ್ಣು. ಚಿತ್ರ ರತಾವರ, ಗಾಯಕರು ಶ್ರೀ ಮುರಳಿ, ಸಾಹಿತ್ಯ ಯೋಗರಾಜ್ ಭಟ್ ಹಾಗೂ ಸಾಯಿ ಸರ್ವೆ, ಸಂಗೀತ ನಿರ್ದೇಶಕರು ಧರ್ಮ ವಿಶೇಷ್. ಹಾಡನ್ನ ಕೇಳಿ ಆನಂದಿಸಿ.

ಇದುವರೆಗೂ ಕೇಳಿದ್ರಿ ಕೆ ಎಲ್ ಇ ಚಿತ್ರಮಾಲಾ ಕಾರ್ಯಕ್ರಮ, ಮಧುರವಾದ ಗೀತೆಗಳ ಕಾರ್ಯಕ್ರಮ. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ಹೀಗೆ ಕೇಳ್ತಾ ಇರಿ ವೇಣುಧ್ವನಿ 90.4 FM KLE ಕನಸು. ನಮಸ್ಕಾರ.

ಕೆಎಲ್ಇ ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ಬೆಳಗಾವಿ. ಚಿಕ್ಕ ಮಕ್ಕಳಿಂದ ಹಿರಿಯರವರೆಗೂ ಪ್ರತಿಯೊಬ್ಬರಿಗೆ ದಂತ ಚಿಕಿತ್ಸೆ ಲಭ್ಯ. ಹಲ್ಲುಗಳ ಸ್ವಚ್ಛತೆ, ಹಲ್ಲು ಕೀಳುವುದು, ಹುಳುಕ ಹಲ್ಲಿನ ಚಿಕಿತ್ಸೆ, ವಕ್ರದಂತ ಸರಿಪಡಿಸುವಿಕೆ, ಮುಖ ಬಾಯಿ ಹಲ್ಲು ಕುತ್ತಿಗೆಗಳ ಶಸ್ತ್ರಕ್ರಿಯೆ, ಸೀಳು ತುಟಿಗಳ ಚಿಕಿತ್ಸೆ, ಹಳದಿಯಾದ ಹಲ್ಲಿನ ಸ್ವಚ್ಛತೆ, ಕೃತಕ ಹಲ್ಲುಗಳ ಅಳವಡಿಕೆ ಮತ್ತು ಬಾಯಿ ವಸಡು ಕ್ಯಾನ್ಸರ್ ಪರಿಣಾಮಕಾರಿ ಚಿಕಿತ್ಸೆ ಕೂಡ ಲಭ್ಯ. ನಿಮ್ಮ ಬಾಯಿಯ ಸ್ವಚ್ಛತೆ ಆರೋಗ್ಯಕ್ಕೆ ರಹದಾರಿ. ನಮ್ಮ ವಿಳಾಸ ಕೆಎಲ್ಇ ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ, ಕೆಎಲ್ಇ ಯೂನಿವರ್ಸಿಟಿ ಕ್ಯಾಂಪಸ್, ನೆಹರು ನಗರ, ಬೆಳಗಾವಿ. ದೂರವಾಣಿ ಸಂಖ್ಯೆ 08312470362, ಮೊಬೈಲ್ ಸಂಖ್ಯೆ 9448998.

0: बेळगावमधील केएलई बीएम कंकणवाडी आयुर्वेदा हॉस्पिटल आरोग्य क्षेत्रामध्ये उत्कृष्ट सेवा देत आहे. तुमच्या रोगाचं योग्य निदान करून आवश्यक असणारे सर्व उपचार तज्ज्ञ डॉक्टरांकडून दिले जातील. केएलई बीएम कंकणवाडी आयुर्वेदा हॉस्पिटलचा मुख्य उद्देश रोगाचं निदान करणं आणि योग्य उपचार करणं. तुमच्या आरोग्याची काळजी घेणं हेच आमचे ध्येय. तुमच्या आरोग्याच्या तक्रारी दूर करण्यासाठी आयुर्वेदिक उपचार घेण्यासाठी संपर्क करा केएलई बीएम कंकणवाडी आयुर्वेदा हॉस्पिटल आणि महाविद्यालय शहापूर बेळगाव. फोन नंबर 08312486286.
1: KLE Pharmacy College Umbalgavi 2016-2017 ಪ್ರವೇಶಗಳು ಪ್ರಾರಂಭ. ವಿಮಾನ ನಿಲ್ದಾಣ ರಸ್ತೆ ಬಸವನ್ ಕುರ್ಚಿ ಬೆಳಗಾವಿಯಲ್ಲಿರುವ ಅತ್ಯಾಧುನಿಕ ಸೌಲಭ್ಯವುಳ್ಳ ಹೊಸ ಕ್ಯಾಂಪಸ್ ಗೆ ಕಾಲೇಜ್ ಸ್ಥಳಾಂತರಗೊಂಡಿದೆ. ವಿವಿಧ ಕೋರ್ಸ್ಗಳು ಬಿ ಫಾರ್ಮ್, ಫಾರ್ಮ್ ಡಿ, ಎಂ ಫಾರ್ಮ್ ಮತ್ತು PhD ಸೇರಿದಂತೆ ಫಾರ್ಮಸಿ ಕ್ಷೇತ್ರದಲ್ಲಿ ಉನ್ನತ ಶಿಕ್ಷಣ ಪಡೆಯಲು ಸುವರ್ಣ ಅವಕಾಶ. ಕಾಲೇಜಿನ ಪ್ರಮುಖ ವಿಶೇಷತೆಗಳು, 100+ ವರ್ಷಗಳ ಶೈಕ್ಷಣಿಕ ಇತಿಹಾಸ ಮತ್ತು ಅನುಭವ, ವಿಶ್ವದಾದ್ಯಂತ 3,000+ ಹಳೆಯ ವಿದ್ಯಾರ್ಥಿಗಳ ಬಲಿಷ್ಠ ನೆಟ್ವರ್ಕ್, ಬೆಳಗಾವಿಯ ಏರ್ಪೋರ್ಟ್ ರಸ್ತೆಯಲ್ಲಿರುವ ಸುಸಜ್ಜಿತ ಹಾಗೂ ಅತ್ಯಾಧುನಿಕವಾದ ಹೊಸ ಆವರಣ, ಔಟ್ಕಮ್ ಬೇಸ್ಡ್ ಎಜುಕೇಶನ್, ಫಲಿತಾಂಶ ಆಧಾರಿತ ಶಿಕ್ಷಣ ಪದ್ಧತಿ, ಅಡ್ವಾನ್ಸ್ ಡಿಜಿಟಲ್ ಲರ್ನಿಂಗ್ ಎಕೋಸಿಸ್ಟಮ್, ಜಾಗತಿಕ ಮಟ್ಟದ ಗ್ರಂಥಾಲಯ, ವಿಶ್ವ ದರ್ಜೆಯ ಪುಸ್ತಕ ಮತ್ತು ಮಾಹಿತಿ ಕೇಂದ್ರ, ಪ್ರಾಯೋಗಿಕ ತರಬೇತಿ ಸೌಲಭ್ಯ, ಆಧುನಿಕ ವಿದ್ಯಾರ್ಥಿ ನಿಲಯಗಳು ಮತ್ತು ಕ್ರೀಡಾ ಮೂಲ ಸೌಕರ್ಯಗಳು, ನ್ಯಾಕ್ A+ ಗ್ರೇಡ್ ಮತ್ತು NIRF ಶ್ರೇಯಾಂಕ ಹೊಂದಿರುವ ಪ್ರತಿಷ್ಠಿತ ಸಂಸ್ಥೆಯಲ್ಲಿ ಗುಣಮಟ್ಟದ ಶಿಕ್ಷಣ ಮತ್ತು ಉದ್ಯೋಗ ಅವಕಾಶಕ್ಕೆ ಆದ್ಯತೆ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ ದೂರವಾಣಿ ಸಂಖ್ಯೆ 08312471399, ಮೊಬೈಲ್ ಸಂಖ್ಯೆ 9740639702, ವೆಬ್ಸೈಟ್ www.kleefarm.edu.
2: Seasons change, but your brilliance is timeless. P&G brings you the exclusive change of season offer.
3: Now get an incredible discount of 10,000 rupees per carat on the purchase of stunning diamond jewelry. Also enjoy up to 20% off on making charges of gold jewelry and a flat 20% off on making of silver.
2: Offer valid till 31st July 2026. Hurry, visit to Mrs. Purushottam Narayan Gadgil, Seraph and Jewelers today. Terms and conditions apply.

0: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.
1: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ, ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
0: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೇಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಹಿಂದುಗಡೆ ನೆಹರು ನಗರ ಬೆಳಗಾವಿ. ಆರೋಗ್ಯಕ್ಕೆ ಹೊಸ ಜೀವ, ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ. ಮೂಲ ಸೌಲಭ್ಯಗಳು
1: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್, ರಕ್ತ ಕ್ಯಾನ್ಸರ್, ಅನ್ನನಾಳ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್
0: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರಚಿಕಿತ್ಸೆ, ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್, ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ.
1: ವಿಳಾಸ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೆಎಲ್ಇ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು MRC ಹಿಂದುಗಡೆ ನೆಹರು ನಗರ ಬೆಳಗಾವಿ.
0: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 08312552500 ಮತ್ತು 2473777, ಮೊಬೈಲ್ ಸಂಖ್ಯೆ 6360712326 ಆರ್ ಜಸ್ಟ್ ಡಯಲ್ 1099.
1: ಹಿಂದೆ ಭೇಟಿ ನೀಡಿ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.
2: ಹುಬ್ಬಳ್ಳಿಯ ಕೆಎಲ್ಇ ಫಿಸಿಯೋಥೆರಪಿ ಕಾಲೇಜ್ ನಿಮ್ಮ ಕನಸಿಗೆ ನೀಡುವೆವು ಹೊಸ ಸ್ಟೇಜ್. ಅತ್ಯಾಧುನಿಕ ಲ್ಯಾಬ್, ಸ್ಮಾರ್ಟ್ ಕ್ಲಾಸ್ ರೂಮ್ಗಳ ಸೌಲಭ್ಯ, ನುರಿತ ತಜ್ಞರಿಂದ ಕ್ಲಿನಿಕಲ್ ತರಬೇತಿ ಲಭ್ಯ, ಬಿಪಿಟಿ ಪ್ರವೇಶಗಳು ಆರಂಭವಾಗಿದೆ. ಬನ್ನಿ, ಉಜ್ವಲ ಭವಿಷ್ಯ ನಿಮ್ಮದಾಗಿದೆ. ಕೆಎಲ್ಇ ಫಿಸಿಯೋಥೆರಪಿ ಕಾಲೇಜ್, ಹುಬ್ಬಳ್ಳಿ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 8660335218. ವೆಬ್ಸೈಟ್ kcpt.kahir.edu.in. ಕೆಎಲ್ಇ ಸಂಸ್ಥೆ, ನಿಮ್ಮ ಯಶಸ್ಸಿನ ಭರವಸೆ.
3: आरोग्य हीच खरी संपत्ती. आपल्या आरोग्याची काळजी घेण्यासाठी आता विश्वासाचं नाव केली अकॅडमी ऑफ हायर एज्युकेशन अँड रिसर्च अंतर्गत केली होमिओपॅथिक मेडिकल कॉलेज अँड हॉस्पिटल बेळगावी. आमच्याकडे अनुभवी डॉक्टर्सची टीम, सुसज्ज OPD सेवा, आधुनिक निदान सुविधा, औषध वितरण सेवा आणि रुग्ण केंद्रित उपचार उपलब्ध आहेत. ऍलर्जी, त्वचारोग, सांधेदुखी, मायग्रेन, श्वसनाचे आजार, पोटाचे विकार, महिला व बालरोग, जीवनशैलीशी संबंधित समस्या आणि दीर्घकालीन आजारांवर होमिओपॅथिक उपचार उपलब्ध. अधिक माहितीसाठी संपर्क करा केली होमिओपॅथिक मेडिकल कॉलेज अँड हॉस्पिटल, एअरपोर्ट रोड, बसवंत कुर्ची. फोन नंबर 9448141503 आणि 8123871607. निरोगी आयुष्यासाठी आजच भेट द्या.

0: KLE Society's Dr. Prabhakar Kore Super Speciality Hospital. Cure for all health-related problems. Experienced doctors and ultra-modern facilities ke saath. KLE Society's Dr. Prabhakar Kore Super Speciality Hospital and Medical Research Center. Nehru Nagar, Belagavi. Call 08312-473777.
1: ಬೆಳಗಾವಿಯಲ್ಲಿ ನೂತನವಾಗಿ ಆರಂಭವಾಗಲಿದೆ ಒನ್ ಲೈಫ್ ಅಂಬಿಕಾ ಇನ್ಫ್ರಾ ಬಿಲ್ಡ್ ಅಂಡ್ ಕೋರೆ ಡೆವಲಪರ್ಸ್ ಪ್ರಸ್ತುತಪಡಿಸುವ ಒನ್ ಲೈಫ್ ಸುಂದರ ಬದುಕಿನ ಹೊಸ ಆರಂಭ. 20 ವರ್ಷಗಳ ಭರವಸೆಯ ಹೆಸರು ಅಂಬಿಕಾ ಗ್ರೂಪ್ ಈಗ ಕೋರೆ ಡೆವಲಪರ್ಸ್ ಜೊತೆಗೂಡಿ ನಿಮಗಾಗಿ ತರುತ್ತಿದ್ದಾರೆ ಬೆಳಗಾವಿಯ ಹೆಮ್ಮೆಯ ಪ್ರಾಜೆಕ್ಟ್. ಸುಸಜ್ಜಿತ ಜೀವನ ಶೈಲಿಗಾಗಿ ಅತ್ಯಾಧುನಿಕ 2 BHK ಅಪಾರ್ಟ್ಮೆಂಟ್ಗಳು, ವಿಶ್ವ ದರ್ಜೆಯ ಸೌಲಭ್ಯಗಳು, ಸುಂದರವಾದ ಉದ್ಯಾನವನ, ಲ್ಯಾಂಡ್ಸ್ಕೇಪ್ ಗಾರ್ಡನ್, ಹೈಟೆಕ್ ಜಿಮ್ ಮತ್ತು ಯೋಗ ಕೇಂದ್ರ, ನಗರದ ಪ್ರಮುಖ ಶಾಲೆಗಳು, ಆಸ್ಪತ್ರೆಗಳು ಮತ್ತು ಬಸ್, ರೈಲು, ವಿಮಾನ ನಿಲ್ದಾಣಗಳಿಗೆ ಅತ್ಯಂತ ಹತ್ತಿರ. 24/7 ಭದ್ರತೆ ಮತ್ತು ಸ್ಮಾರ್ಟ್ ಫೀಚರ್ಸ್, 24/7 ನಿರಂತರ ನೀರಿನ ಸೌಲಭ್ಯ, ಸಂಪೂರ್ಣ ವಿದ್ಯುತ್ ಬ್ಯಾಕ್ಅಪ್, ಪರಿಸರ ಸ್ನೇಹಿ ಮಳೆ ನೀರು ಕೊಯ್ಲು ವ್ಯವಸ್ಥೆ, ಮಕ್ಕಳಿಗಾಗಿ ಸುರಕ್ಷಿತ ಮತ್ತು ಸುಸಜ್ಜಿತ ಆಟದ ಮೈದಾನ, ಪ್ರತಿ ಫ್ಲೋರ್ ಮತ್ತು ಪ್ರವೇಶ ದ್ವಾರದಲ್ಲಿ CCTV ಕ್ಯಾಮೆರಾಗಳು, ವಿಶಾಲವಾದ ಕಾರ್ ಮತ್ತು ಟೂ ವೀಲರ್ ಪಾರ್ಕಿಂಗ್ ವ್ಯವಸ್ಥೆ. ಒನ್ ಲೈಫ್ ಅಂಬಿಕಾ ಇನ್ಫ್ರಾ ಬಿಲ್ಡ್ ಅಂಡ್ ಕೋರೆ ಡೆವಲಪರ್ಸ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಅಂಬಿಕಾ ಪ್ಲಾಟಿನಂ G5 ಗ್ರೌಂಡ್ ಫ್ಲೋರ್ 9th Cross ಭಾಗ್ಯನಗರ್ ಬೆಳಗಾವಿ. ದೂರವಾಣಿ ಸಂಖ್ಯೆ 08314069685, ಮೊಬೈಲ್ ಸಂಖ್ಯೆ 7760477279. ನಿಮ್ಮ ಕನಸಿನ ಮನೆಯನ್ನು ಹಿಂದೆ ನನಸಾಗಿಸಿಕೊಳ್ಳಿ.
2: Looking for a rewarding career in healthcare? Your journey starts here. Admissions are now open at KLE College of Physiotherapy, Hubballi, one of the leading institutions under KLE Academy of Higher Education and Research. Enroll in the Bachelor of Physiotherapy, BPP, a 5-year comprehensive program including 1 year of internships. Learn in modern labs and smart classrooms. Access digital libraries, hostel facilities and vibrant extracurricular activities. Don't miss this opportunity to step into a respected and fast-growing profession. Call now at 866-033-5218 or at 944-98-2122. Visit kcpt.kaher.edu.in. KLE College of Physiotherapy, empowering your future in healthcare.
1: ಆರೋಗ್ಯವೇ ನಿಜವಾದ ಸಂಪತ್ತು. ನಿಮ್ಮ ಮತ್ತು ನಿಮ್ಮ ಕುಟುಂಬದ ಆರೋಗ್ಯದ ಕಾಳಜಿಗಾಗಿ ವಿಶ್ವಾಸಾರ್ಹ ಹೆಸರು KLE ಹೋಮಿಯೋಪತಿ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್, ಬಸವನಕುರ್ಚಿ, ಬೆಳಗಾವಿ. ಅನುಭವ ಹೊಂದಿದ ವೈದ್ಯರ ತಂಡ, ಸುಸಜ್ಜಿತ ಓಪಿಡಿ ಸೇವೆಗಳು, ಆಧುನಿಕ ಸೌಲಭ್ಯಗಳು, ಔಷಧಿ ವಿತರಣೆ ಹಾಗೂ ರೋಗಿ ಕೇಂದ್ರಿತ ಚಿಕಿತ್ಸಾ ಸೇವೆಗಳು ಇಲ್ಲಿ ಲಭ್ಯವಿವೆ. KLE ಸಂಸ್ಥೆ ಶಿಕ್ಷಣ, ಆರೋಗ್ಯ ಸೇವೆ ಮತ್ತು ವೈದ್ಯಕೀಯ ತರಬೇತಿಗೆ ಒತ್ತು ನೀಡುತ್ತದೆ. ಅಲರ್ಜಿ, ಚರ್ಮ ರೋಗಗಳು, ಸಂಧಿವಾತ ಮತ್ತು ಕೀಲು ನೋವು, ಮೈಗ್ರೇನ್, ಉಸಿರಾಟದ ಸಮಸ್ಯೆಗಳು, ಜೀರ್ಣಕ್ರಿಯೆ ತೊಂದರೆಗಳು, ಮಹಿಳಾ ಹಾಗೂ ಮಕ್ಕಳ ಆರೋಗ್ಯ ಸಮಸ್ಯೆಗಳು ಮತ್ತು ದೀರ್ಘಕಾಲದ ಆರೋಗ್ಯ ಸಮಸ್ಯೆಗಳಿಗೆ ಹೋಮಿಯೋಪತಿ ಚಿಕಿತ್ಸೆ ಲಭ್ಯ. ಆರೋಗ್ಯಕರ ಜೀವನಕ್ಕಾಗಿ ಹಿಂದೆ ಭೇಟಿ ನೀಡಿ KLE ಹೋಮಿಯೋಪತಿಕ್ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್, ಏರ್ಪೋರ್ಟ್ ರೋಡ್, ಬಸವನಕುರ್ಚಿ, ಬೆಳಗಾವಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ 9448148 ಹಾಗೂ 8123871607.

0: ಆರೋಗ್ಯವೇ ನಿಜವಾದ ಸಂಪತ್ತು. ನಿಮ್ಮ ಮತ್ತು ನಿಮ್ಮ ಕುಟುಂಬದ ಆರೋಗ್ಯದ ಕಾಳಜಿಗಾಗಿ ವಿಶ್ವಾಸಾರ್ಹ ಹೆಸರು KLE ಹೋಮಿಯೋಪತಿ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್, ಬಸವನ್ ಕುರ್ಚಿ, ಬೆಳಗಾವಿ. ಅನುಭವ ಹೊಂದಿದ ವೈದ್ಯರ ತಂಡ, ಸುಸಜ್ಜಿತ ಓಪಿಡಿ ಸೇವೆಗಳು, ಆಧುನಿಕ ಸೌಲಭ್ಯಗಳು, ಔಷಧಿ ವಿತರಣೆ ಹಾಗೂ ರೋಗಿ ಕೇಂದ್ರಿತ ಚಿಕಿತ್ಸಾ ಸೇವೆಗಳು ಇಲ್ಲಿ ಲಭ್ಯವಿವೆ. KLE ಸಂಸ್ಥೆ ಶಿಕ್ಷಣ, ಆರೋಗ್ಯ ಸೇವೆ ಮತ್ತು ವೈದ್ಯಕೀಯ ತರಬೇತಿಗೆ ಒತ್ತು ನೀಡುತ್ತದೆ. ಅಲರ್ಜಿ, ಚರ್ಮ ರೋಗಗಳು, ಸಂಧಿವಾತ ಮತ್ತು ಕೀಲು ನೋವು, ಮೈಗ್ರೇನ್, ಉಸಿರಾಟದ ಸಮಸ್ಯೆಗಳು, ಜೀರ್ಣಕ್ರಿಯೆ ತೊಂದರೆಗಳು, ಮಹಿಳಾ ಹಾಗೂ ಮಕ್ಕಳ ಆರೋಗ್ಯ ಸಮಸ್ಯೆಗಳು ಮತ್ತು ದೀರ್ಘಕಾಲದ ಆರೋಗ್ಯ ಸಮಸ್ಯೆಗಳಿಗೆ ಹೋಮಿಯೋಪತಿ ಚಿಕಿತ್ಸೆ ಲಭ್ಯ. ಆರೋಗ್ಯಕರ ಜೀವನಕ್ಕಾಗಿ ಇಂದೇ ಭೇಟಿ ನೀಡಿ KLE ಹೋಮಿಯೋಪತಿಕ್ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್, ಏರ್ಪೋರ್ಟ್ ರೋಡ್, ಬಸವನ್ ಕುರ್ಚಿ, ಬೆಳಗಾವಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ 9448145030 ಹಾಗೂ 8123871607. KLE ಫಾರ್ಮಸಿ ಕಾಲೇಜು ಬೆಳಗಾವಿ. 2026-27 ಪ್ರವೇಶಗಳು ಪ್ರಾರಂಭ. ವಿಮಾನ ನಿಲ್ದಾಣ ರಸ್ತೆ ಬಸವನ್ ಕುರ್ಚಿ ಬೆಳಗಾವಿಯಲ್ಲಿರುವ ಅತ್ಯಾಧುನಿಕ ಸೌಲಭ್ಯವುಳ್ಳ ಹೊಸ ಕ್ಯಾಂಪಸ್ ಗೆ ಕಾಲೇಜ್ ಸ್ಥಳಾಂತರಗೊಂಡಿದೆ. ವಿವಿಧ ಕೋರ್ಸ್ಗಳು, ಬಿ ಫಾರ್ಮ್, ಫಾರ್ಮ್ ಡಿ, ಎಂ ಫಾರ್ಮ್ ಮತ್ತು PhD ಸೇರಿದಂತೆ ಫಾರ್ಮಸಿ ಕ್ಷೇತ್ರದಲ್ಲಿ ಉನ್ನತ ಶಿಕ್ಷಣ ಪಡೆಯಲು ಸುವರ್ಣ ಅವಕಾಶ. ಕಾಲೇಜಿನ ಪ್ರಮುಖ ವಿಶೇಷತೆಗಳು: 100+ ವರ್ಷಗಳ ಶೈಕ್ಷಣಿಕ ಇತಿಹಾಸ ಮತ್ತು ಅನುಭವ, ವಿಶ್ವದಾದ್ಯಂತ 3,000+ ಹಳೆಯ ವಿದ್ಯಾರ್ಥಿಗಳ ಬಲಿಷ್ಠ ನೆಟ್ವರ್ಕ್, ಬೆಳಗಾವಿಯ ಏರ್ಪೋರ್ಟ್ ರಸ್ತೆಯಲ್ಲಿರುವ ಸುಸಜ್ಜಿತ ಹಾಗೂ ಅತ್ಯಾಧುನಿಕವಾದ ಹೊಸ ಆವರಣ, ಔಟ್ಕಮ್ ಬೇಸ್ಡ್ ಎಜುಕೇಶನ್, ಫಲಿತಾಂಶ ಆಧಾರಿತ ಶಿಕ್ಷಣ ಪದ್ಧತಿ, ಅಡ್ವಾನ್ಸ್ಡ್ ಡಿಜಿಟಲ್ ಲರ್ನಿಂಗ್ ಎಕೋಸಿಸ್ಟಮ್, ಜಾಗತಿಕ ಮಟ್ಟದ ಗ್ರಂಥಾಲಯ, ವಿಶ್ವ ದರ್ಜೆಯ ಪುಸ್ತಕ ಮತ್ತು ಮಾಹಿತಿ ಕೇಂದ್ರ, ಪ್ರಾಯೋಗಿಕ ತರಬೇತಿ ಸೌಲಭ್ಯ, ಆಧುನಿಕ ವಿದ್ಯಾರ್ಥಿ ನಿಲಯಗಳು ಮತ್ತು ಕ್ರೀಡಾ ಮೂಲ ಸೌಕರ್ಯಗಳು. NAC A+ ಗ್ರೇಡ್ ಮತ್ತು NIRF ಶ್ರೇಯಾಂಕ ಹೊಂದಿರುವ ಪ್ರತಿಷ್ಠಿತ ಸಂಸ್ಥೆಯಲ್ಲಿ ಗುಣಮಟ್ಟದ ಶಿಕ್ಷಣ ಮತ್ತು ಉದ್ಯೋಗ ಅವಕಾಶಕ್ಕೆ ಆದ್ಯತೆ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ ದೂರವಾಣಿ ಸಂಖ್ಯೆ 08312471399, ಮೊಬೈಲ್ ಸಂಖ್ಯೆ 9740639702, ವೆಬ್ಸೈಟ್ www.klefarm.edu.
1: Seasons change, but your brilliance is timeless. P&G brings you the exclusive change of season offer.
2: Now get an incredible discount of 10,000 rupees per carat on the purchase of stunning diamond jewelry. Also enjoy up to 20% off on making charges of gold jewelry and a flat 20% off on making of silver.
1: Offer valid till 31st July 2026. Hurry, visit to Messrs. Purushottam Narayan Gadgil, Seraph and Jewelers today. Terms and conditions apply.

0: आरोग्य हीच खरी संपत्ती. आपल्या आरोग्याची काळजी घेण्यासाठी आता विश्वासाचं नाव केल अकॅडमी ऑफ हायर एज्युकेशन अँड रिसर्च अंतर्गत केली होमिओपॅथिक मेडिकल कॉलेज अँड हॉस्पिटल बेळगावी. आमच्याकडे अनुभवी डॉक्टर्सची टीम, सुसज्ज ओपीडी सेवा, आधुनिक निदान सुविधा, औषध वितरण सेवा आणि रुग्ण केंद्रित उपचार उपलब्ध आहेत. अलर्जी, त्वचा रोग, सांधेदुखी, मायग्रेन, श्वसनाचे आजार, पोटाचे विकार, महिला व बालरोग, जीवनशैलीशी संबंधित समस्या आणि दीर्घकालीन आजारांवर होमिओपॅथिक उपचार उपलब्ध. अधिक माहितीसाठी संपर्क करा केली होमिओपॅथिक मेडिकल कॉलेज अँड हॉस्पिटल, एअरपोर्ट रोड, बसवन कुर्ची. फोन नंबर 9448141503 आणि 8123871607. निरोगी आयुष्यासाठी आजच भेट द्या.
1: ಹುಬ್ಬಳ್ಳಿಯ KLE ಫಿಸಿಯೋಥೆರಪಿ ಕಾಲೇಜ್ ನಿಮ್ಮ ಕನಸಿಗೆ ನೀಡುವೆವು ಹೊಸ ಸ್ಟೇಜ್. ಅತ್ಯಾಧುನಿಕ ಲ್ಯಾಬ್, ಸ್ಮಾರ್ಟ್ ಕ್ಲಾಸ್ ರೂಮ್ಗಳ ಸೌಲಭ್ಯ, ನುರಿತ ತಜ್ಞರಿಂದ ಕ್ಲಿನಿಕಲ್ ತರಬೇತಿ ಲಭ್ಯ. ಬಿಪಿಟಿ ಪ್ರವೇಶಗಳು ಆರಂಭವಾಗಿದೆ. ಬನ್ನಿ, ಉಜ್ವಲ ಭವಿಷ್ಯ ನಿಮ್ಮದಾಗಿದೆ. KLE ಫಿಸಿಯೋಥೆರಪಿ ಕಾಲೇಜ್, ಹುಬ್ಬಳ್ಳಿ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 8660335218. ವೆಬ್ಸೈಟ್ kcpt.kahir.edu.in. KLE ಸಂಸ್ಥೆ, ನಿಮ್ಮ ಯಶಸ್ಸಿನ ಭರವಸೆ. ಆರೋಗ್ಯವೇ ನಿಜವಾದ ಸಂಪತ್ತು. ನಿಮ್ಮ ಮತ್ತು ನಿಮ್ಮ ಕುಟುಂಬದ ಆರೋಗ್ಯದ ಕಾಳಜಿಗಾಗಿ ವಿಶ್ವಾಸಾರ್ಹ ಹೆಸರು KLE ಹೋಮಿಯೋಪತಿ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್, ಬಸವನ್ ಕುರ್ಚಿ, ಬೆಳಗಾವಿ. ಅನುಭವ ಹೊಂದಿದ ವೈದ್ಯರ ತಂಡ, ಸುಸಜ್ಜಿತ ಓಪಿಡಿ ಸೇವೆಗಳು, ಆಧುನಿಕ ಸೌಲಭ್ಯಗಳು, ಔಷಧಿ ವಿತರಣೆ ಹಾಗೂ ರೋಗಿ ಕೇಂದ್ರಿತ ಚಿಕಿತ್ಸಾ ಸೇವೆಗಳು ಇಲ್ಲಿ ಲಭ್ಯವಿವೆ. KLE ಸಂಸ್ಥೆ ಶಿಕ್ಷಣ, ಆರೋಗ್ಯ ಸೇವೆ ಮತ್ತು ವೈದ್ಯಕೀಯ ತರಬೇತಿಗೆ ಒತ್ತು ನೀಡುತ್ತದೆ. ಅಲರ್ಜಿ, ಚರ್ಮ ರೋಗಗಳು, ಸಂಧಿವಾತ ಮತ್ತು ಕೀಲು ನೋವು, ಮೈಗ್ರೇನ್, ಉಸಿರಾಟದ ಸಮಸ್ಯೆಗಳು, ಜೀರ್ಣಕ್ರಿಯೆ ತೊಂದರೆಗಳು, ಮಹಿಳಾ ಹಾಗೂ ಮಕ್ಕಳ ಆರೋಗ್ಯ ಸಮಸ್ಯೆಗಳು ಮತ್ತು ದೀರ್ಘಕಾಲದ ಆರೋಗ್ಯ ಸಮಸ್ಯೆಗಳಿಗೆ ಹೋಮಿಯೋಪತಿ ಚಿಕಿತ್ಸೆ ಲಭ್ಯ. ಆರೋಗ್ಯಕರ ಜೀವನಕ್ಕಾಗಿ ಹಿಂದೆ ಭೇಟಿ ನೀಡಿ KLE ಹೋಮಿಯೋಪತಿಕ್ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್, ಏರ್ಪೋರ್ಟ್ ರೋಡ್, ಬಸವನ್ ಕುರ್ಚಿ, ಬೆಳಗಾವಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ 9448141503 ಹಾಗೂ 8123871607.

0: ಕೆಎಲ್ಇ ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ಬೆಳಗಾವಿ. ಚಿಕ್ಕ ಮಕ್ಕಳಿಂದ ಹಿರಿಯರವರೆಗೂ ಪ್ರತಿಯೊಬ್ಬರಿಗೆ ದಂತ ಚಿಕಿತ್ಸೆ ಲಭ್ಯ. ಹಲ್ಲುಗಳ ಸ್ವಚ್ಛತೆ, ಹಲ್ಲು ಕೀಳುವುದು, ಹುಳುಕ ಹಲ್ಲಿನ ಚಿಕಿತ್ಸೆ, ವಕ್ರದಂತ ಸರಿಪಡಿಸುವಿಕೆ, ಮುಖ ಬಾಯಿ ಹಲ್ಲು ಕುತ್ತಿಗೆಗಳ ಶಸ್ತ್ರಕ್ರಿಯೆ, ಸೀಳು ತುಟಿಗಳ ಚಿಕಿತ್ಸೆ, ಹಳದಿಯಾದ ಹಲ್ಲಿನ ಸ್ವಚ್ಛತೆ, ಕೃತಕ ಹಲ್ಲುಗಳ ಅಳವಡಿಕೆ ಮತ್ತು ಬಾಯಿ ವಸಡು ಕ್ಯಾನ್ಸರ್ ಪರಿಣಾಮಕಾರಿ ಚಿಕಿತ್ಸೆ ಕೂಡ ಲಭ್ಯ. ನಿಮ್ಮ ಬಾಯಿಯ ಸ್ವಚ್ಛತೆ ಆರೋಗ್ಯಕ್ಕೆ ರಹದಾರಿ. ನಮ್ಮ ವಿಳಾಸ ಕೆಎಲ್ಇ ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ, ಕೆಎಲ್ಇ ಯೂನಿವರ್ಸಿಟಿ ಕ್ಯಾಂಪಸ್, ನೆಹರು ನಗರ್, ಬೆಳಗಾವಿ. ದೂರವಾಣಿ ಸಂಖ್ಯೆ 0831-24-70-362, ಮೊಬೈಲ್ ಸಂಖ್ಯೆ 9448-99-8331.
1: Seasons change, but your brilliance is timeless. P&G brings you the exclusive change of season offer.
2: Now get an incredible discount of 10,000 rupees per carat on the purchase of stunning diamond jewelry. Also enjoy up to 20% off on making charges of gold jewelry and a flat 20% off on making of silver.
1: Offer valid till 31st July 2026. Hurry, visit to Mrs. Purushottam Narayan Gadgil, Seraph and Jewelers today. Terms and conditions apply.
3: आरोग्य हीच खरी संपत्ती. आपल्या आरोग्याची काळजी घेण्यासाठी आता विश्वासाचं नाव केल अकॅडमी ऑफ हायर एज्युकेशन अँड रिसर्च अंतर्गत केली होमिओपॅथिक मेडिकल कॉलेज अँड हॉस्पिटल बेळगावी. आमच्याकडे अनुभवी डॉक्टर्सची टीम, सुसज्ज ओपीडी सेवा, आधुनिक निदान सुविधा, औषध वितरण सेवा आणि रुग्ण केंद्रित उपचार उपलब्ध आहेत. ऍलर्जी, त्वचारोग, सांधेदुखी, मायग्रेन, श्वसनाचे आजार, पोटाचे विकार, महिला व बालरोग, जीवनशैलीशी संबंधित समस्या आणि दीर्घकालीन आजारांवर होमिओपॅथिक उपचार उपलब्ध. अधिक माहितीसाठी संपर्क करा केली होमिओपॅथिक मेडिकल कॉलेज अँड हॉस्पिटल, एअरपोर्ट रोड, बसवन कुर्ची. फोन नंबर 9448141503 आणि 8123871607. निरोगी आयुष्यासाठी आजच भेट द्या.

0: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ಇದು ಕೆಎಲ್ಇ ವೇಣುಧ್ವನಿ 90.4 ಎಫ್ಎಂ. ಇದೀಗ ಪ್ರಸಾರವಾಗಲಿದೆ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯ ಹಾಗೂ ಕಮ್ಯುನಿಟಿ ರೇಡಿಯೋ ಅಸೋಸಿಯೇಷನ್ ಇವರ ಸಹಯೋಗದಲ್ಲಿ ಅಟಲ್ ವಯೋ ಅಭ್ಯುದಯ ಯೋಜನೆಯ ಆಧಾರಿತ ಸರಣಿ ಜಾಗೃತಿ ಕಾರ್ಯಕ್ರಮ ನಮ್ಮ ಹಿರಿಯರು ನಮ್ಮ ಗೌರವ ಸಂಚಿಕೆ 22 ತುರ್ತು ಸಿದ್ಧತೆ ಕುರಿತು ಜಾಗೃತಿ ಕಾರ್ಯಕ್ರಮ.
1: ನಮ್ಮ ಹಿರಿಯರಿಗೆ ನಮ್ಮ ಗೌರವ.
2: ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯ ಮತ್ತು ಕಮ್ಯುನಿಟಿ ರೇಡಿಯೋ ಅಸೋಸಿಯೇಷನ್ ಸಹಯೋಗದೊಂದಿಗೆ ಅಟಲ್ ವಯೋ ಅಭ್ಯುದಯ ಯೋಜನೆ ಆಧಾರಿತ ಸರಣಿ ಕಾರ್ಯಕ್ರಮ ನಮ್ಮ ಹಿರಿಯರು ನಮ್ಮ ಗೌರವ ಸಂಚಿಕೆ 22 ತುರ್ತು ಸಿದ್ಧತೆ.

0: ಅಜ್ಜ, ಇಲ್ಲಿ ಏನಾಗುತ್ತಿದೆ?
1: ನಾವು ಜುಂಬಾ ಮಾಡುತ್ತಿದ್ದೇವೆ.
0: ವಾವ್, ಫಿಟ್ನೆಸ್ ಫ್ರೀಕ್ಸ್!
1: ಅನಾರೋಗ್ಯಕ್ಕೆ ಒಳಗಾದ ನಂತರ ವ್ಯಾಯಾಮವನ್ನು ಪ್ರಾರಂಭಿಸುವ ಬದಲು ಇಂದೇ ನಾಳೆಗಾಗಿ ತಯಾರಿ ಮಾಡುವುದು ಉತ್ತಮ.
0: ನಿಮ್ಮ ಯೋಗ ಕ್ಲಾಸ್ ಏನಾಯಿತು?
1: ಓಹ್, ಅದು ಇನ್ನೂ ನಡೆಯುತ್ತಿದೆ. ಆದರೆ ನಾವು ಈ ಸವಾಲನ್ನು ಸ್ವೀಕರಿಸಿದ್ದೇವೆ.
0: ನೀವಿಬ್ರು ಯಾವಾಗ್ಲೂ ಆಸಕ್ತಿದಾಯಕವಾದದ್ದನ್ನೇ ಮಾಡ್ತಿರುತ್ತೀರಿ.
2: ನಾವು ಒಂದು ಸವಾಲನ್ನ ಹಾಕಿದ್ದೇವೆ. ಮೊದಲು ಯಾರು ದಣಿದರೋ ಅವರು ನಮ್ಮಿಬ್ಬರಿಗೂ ಹಲ್ವಾ ಕೊಡಿಸ್ಬೇಕು.
0: ಹಲ್ವಾ? ಆದ್ರೆ ನಿಮ್ಮಿಬ್ಬರಿಗೂ ಮಧುಮೇಹವಿದೆ ಅಲ್ವಾ?
2: ಓಹೋ, ಹಾಗಾದ್ರೆ ನಮಗಿವತ್ತು ಮೋಸ ಆಯ್ತು.
0: ನೀವೆಲ್ಲ ಜೆಂಜಿ ಅಭ್ಯಾಸಗಳನ್ನು ಸಾಮಾಜಿಕ ಮಾಧ್ಯಮದಿಂದ ಪಡೆದುಕೊಂಡಿದ್ದೀರಿ.
1: ಬಾಲಕ್ಷ್ಮಿ, ನೀನು ನಮ್ಮೊಂದಿಗೆ ಸೇರಿಕೋ.
0: ಇಲ್ಲ ಅಜ್ಜ, ನಾನು ಈಗಷ್ಟೇ ಬ್ಯಾಡ್ಮಿಂಟನ್ ಆಡಿಕೊಂಡು ಬಂದೆ.
1: ಹೌದು, ನಮಗೆ ತಿಳಿದಿದೆ, ನಾವು ಕೀಟಲೆ ಮಾಡುತ್ತಿದ್ದೆವು. ನೀವು ಸೇರಿಕೊಂಡರೆ ನಾವು ನಿಮ್ಮೊಂದಿಗೆ ಹಲ್ವಾವನ್ನು ಹಂಚಿಕೊಳ್ಳಬೇಕಾಗಿತ್ತು.
2: ಅದು ನಮ್ಮಿಬ್ಬರಿಗೆ ಮಾತ್ರ.
0: ನೀವು ತುಂಬಾ ತಮಾಷೆ ಮಾಡ್ತೀರಿ ಅಜ್ಜ.
1: ಆದರೆ ನೀವು ಇನ್ನೂ ನಮ್ಮೊಂದಿಗೆ ಸೇರಬಹುದು.
0: ಹಲ್ವಾ ತಿನ್ನೋಕ ಅಜ್ಜ?
2: ಇಲ್ಲ, ನಾವೇ ಅದನ್ನು ತಿನ್ನುತ್ತೇವೆ.
0: ನೀವಿಬ್ರು ಈಗಾಗ್ಲೇ ತಿಂದಂತ ಕಾಣುತ್ತಿದೆ, ಅದಕ್ಕಾಗಿಯೇ ನೀವು ಹೀಗೆ ಮಾತನಾಡುತ್ತಿದ್ದೀರಿ.
1: ನಾವು ಇನ್ನೂ ಏನನ್ನೂ ತಿಂದಿಲ್ಲ, ಈಗ ತಿನ್ನುತ್ತೇವೆ.
0: ಏನು?
2: ಹಲ್ವಾ.
0: ಓ ದೇವರೆ, ನಾನು ಹೊರಡುತ್ತೇನೆ.
2: ಇರು ಲಕ್ಷ್ಮಿ, ನಾವು ತಮಾಷೆ ಮಾಡ್ತಾ ಇದ್ದೀವಿ, ನೀನು ನಮ್ಮೊಂದಿಗೆ ಇರಬೇಕು.
0: ಹಲ್ವಾ ಮಾಡುವುದಕ್ಕ?
1: ಇಲ್ಲ, ನಾವು ಜೀವನದ ಸ್ವಾದವನ್ನು ಶಾಂತಿಯುತವಾಗಿ ಆನಂದಿಸಲು ನಮಗೆ ನಿಮ್ಮ ಸಹಾಯ ಬೇಕು.
2: ನಾವು ಮಾಡಲಿರುವ ಈ ವಿಷಯವು ನಿಮ್ಮ ಸ್ವಂತ ಜೀವನದ ಹಲ್ವವನ್ನು ಸುಲಭವಾಗಿ ಆನಂದಿಸಲು ಸಹಾಯ ಮಾಡುತ್ತದೆ.
0: ನೀವು ಏನ್ ಮಾತನಾಡುತ್ತಿದ್ದೀರಿ ಎಂದು ನನಗೆ ತಿಳಿತಾ ಇಲ್ಲ.
2: ನಾವು ಅದನ್ನು ನಿಮಗೆ ವಿವರಿಸುತ್ತೇವೆ. ಆದರೆ
1: ಆದ್ರೆ ಮೊದಲು ನೀವು ಏನನ್ನಾದರೂ ಮಾಡಬೇಕು.
0: ನನಗೆ ಹೇಳಿ.
1: ನೀನು?
0: ಓ ಅಜ್ಜ, ಏನು ಹೇಳಿ?
1: ಮೊದಲು ನೀನು ಹಲ್ವಾ ಮಾಡಬೇಕು.
0: ಇಂದು ನಿಮ್ಮಿಬ್ಬರಿಗೆ ಖಂಡಿತ ಏನೋ ಆಗಿದೆ.
1: ವಾಸ್ತವವಾಗಿ ಇಂದು ನಾವು ನಿರ್ಧಾರ ತೆಗೆದುಕೊಂಡಿದ್ದೇವೆ.
2: ಈಗ ನಾವು ಸರಿಯಾದ ಕೆಲಸವನ್ನು ಮಾಡುತ್ತಿದ್ದೇವೆಯೇ ಅಥವಾ ಇಲ್ಲವೇ ಎಂದು ನೀವು ನಮಗೆ ಹೇಳುತ್ತೀರಿ.
1: ಏಕೆಂದರೆ ನೀವು ಈಗಿನ ಜಂಜಿ ಹುಡುಗರು, ನಿಜವಾಗಿಯೂ ಬುದ್ಧಿವಂತರು.
0: ಖಂಡಿತ ಅಜ್ಜ, ನಾವು ಹಾಗೆ ಇದ್ದೇವೆ. ಹೇಳಿ, ನಾನು ನಿಮಗೆ ಹೇಗೆ ಸಹಾಯ ಮಾಡಬಹುದು?
1: ನಾನು ನನ್ನ ಇಡೀ ಜೀವನದಲ್ಲಿ ಕೆಲಸ ಮಾಡಿದೆ ಮತ್ತು ನಿವೃತ್ತಿಯ ನಂತರ ನಾನು ಈ ಮನೆಯನ್ನು ನಿರ್ಮಿಸಿದೆ ಎಂದು ನನಗೆ ತಿಳಿದಿದೆ.
2: ಅದು ನಮ್ಮ ಪೀಳಿಗೆಯ ಪ್ರತಿಯೊಬ್ಬ ಮನುಷ್ಯನ ಕಥೆ.
0: ಸರಿ, ಅದಕ್ಕೇನು?
1: ನಾವು ಜೀವನವನ್ನು ಮಾಡುವ ರೀತಿಯನ್ನು ನೀವು ನೋಡಿಲ್ಲ.
0: ನಾವು ಜೀವನವನ್ನು ಹೇಗೆ ನೋಡುತ್ತೇವೆ?
2: ನೀವು ಜೀವನವನ್ನು ಆನಂದಿಸುತ್ತೀರಿ, ನೀವು ಜವಾಬ್ದಾರಿಗಳನ್ನು ಅರ್ಥ ಮಾಡಿಕೊಂಡಿದ್ದೀರಿ. ಆದರೆ ನಿಮ್ಮ ಸ್ವಂತ ಸಂತೋಷಗಳಿಗೆ ಹೇಗೆ ಆದ್ಯತೆ ನೀಡಬೇಕೆಂದು ನಿಮಗೆ ತಿಳಿದಿದೆ.
1: ನಮ್ಮ ಇಡೀ ಜೀವನವನ್ನು ಮನೆಯಲ್ಲಿ ಮತ್ತು ಕೆಲಸದಲ್ಲಿ ಜವಾಬ್ದಾರಿಗಳನ್ನು ಪೂರೈಸುವಲ್ಲಿ ಕಳೆದಿದ್ದೇವೆ. ವರ್ತಮಾನವನ್ನು ನಿರ್ವಹಿಸಲು ಪ್ರಯತ್ನಿಸುವಾಗ ನಾವು ಎಂದಿಗೂ ಭವಿಷ್ಯಕ್ಕಾಗಿ ನಿಜವಾಗಿಯೂ ಯೋಜಿಸಿಲ್ಲ ಎಂದು ಈಗ ನಮಗೆ ಅರಿವಾಗಿದೆ.
2: ನಮ್ಮನ್ನು ತಪ್ಪಾಗಿ ಅರ್ಥ ಮಾಡಿಕೊಳ್ಳಬೇಡಿ. ನಮ್ಮ ಮಕ್ಕಳು ನಮ್ಮನ್ನು ನೋಡಿಕೊಳ್ಳುವುದಿಲ್ಲ ಎಂದು ಅಲ್ಲ. ಆದರೆ
0: ನನಗೆ ಅರ್ಥವಾಯಿತು ಅಂಕಲ್. ನೀವು ತೆಗೆದುಕೊಂಡ ಯಾವುದೇ ನಿರ್ಧಾರವು ಸರಿಯಾದದ್ದಾಗಿರಬೇಕು.
1: ಇಲ್ಲ ಲಕ್ಷ್ಮಿ, ಮೊದಲು ನಮ್ಮ ಯೋಚನೆಯನ್ನು ಕೇಳು, ನಂತರ ನಿನ್ನ ಸಲಹೆಯನ್ನು ಕೊಡು.
0: ಸರಿ ಅಜ್ಜ, ಆದ್ರೆ ನಾವು ದೀರ್ಘ ಚರ್ಚೆಗೆ ಇಳಿಯುವ ಮೊದಲು ಒಂದು ಕೆಲಸ ಮಾಡಬೇಕು.
1: ಏನು?
0: ಏನು? ನೀವು ಹಲ್ವಾ ತಿನ್ಬೇಕಾ? ಸರಿ, ಈಗ ನಿಮ್ಮ ಬೆವರು ಒರೆಸಿಕೊಳ್ಳಿ, ಸಿದ್ಧರಾಗಿ, ಮತ್ತು ನಾನು ಹಲ್ವಾ ತೆಗೆದುಕೊಂಡು ಬರ್ತೇನೆ.
3: ಇಷ್ಟು ಬೆಳ್ಬೆಳಿಗ್ಗೆ ಯಾರು ಬಾಗಿಲು ಬಡಿತಾ ಇರೋದು? ಅರೆ ಸದಾನಂದನ್ನ.
4: ಏನ್ ನಾರಾಯಣನ್ನ, ಪ್ರತಿದಿನ ವಾಕಿಂಗ್ ಬರ್ತಾ ಇದ್ದೆ, ಈಗ ಯಾಕೆ ಬರ್ತಾ ಇಲ್ಲ? ಹಾಗೆ ನೋಡ್ಕೊಂಡು ಹೋಗೋಣ ಅಂತ ಬಂದೆ.
3: ಏನ್ ಮಾಡೋದು, ಈಗಂತೂ ನಡೆಯೋದಕ್ಕೆ ಕಷ್ಟ ಆಗ್ತಾ ಇದೆ. ವಯಸ್ಸು ಜಾಸ್ತಿ ಆಗಿದೆ, ನಡೆಯೋದಕ್ಕೆ ಆಗ್ತಾ ಇಲ್ಲ.
4: ಹೌದು, ನೀವು ನಡೆಯುವುದಕ್ಕೆ ಒಂದು ವಾಕರ್ ತೆಗಿಬೋದಿತ್ತಲ್ಲ.
3: ಅದೇ ಅಣ್ಣ, ವಾಕರ್ ತಗೊಳ್ಳೋದಕ್ಕೆ ಅಷ್ಟು ಹಣ ನಮ್ಮಲ್ಲಿ ಇರ್ಬೇಕಲ್ವಾ?
4: ಅದರ ಬಗ್ಗೆ ಚಿಂತೆ ಬಿಡಿ ನಾರಾಯಣನ, ರಾಷ್ಟ್ರೀಯ ವಯೋಶ್ರೀ ಯೋಜನೆ ಮೂಲಕ ನೀವು ಅದನ್ನ ಪಡ್ಕೊಳ್ಬಹುದು.
3: ವಯುಶ್ರೀ ಯೋಜನೆಯ?
4: ಹೌದು, ಭಾರತ ಸರ್ಕಾರ 60 ವರ್ಷ ಮೇಲ್ಪಟ್ಟ ಹಿರಿಯ ನಾಗರಿಕರು ವಿಕಲಾಂಗತೆಯನ್ನ ಹೊಂದಿದ್ರೆ, ಬಿಪಿಎಲ್ ಕಾರ್ಡ್ ಅಥವಾ ಅವರ ಮಾಸಿಕ ಆದಾಯ 15,000ಕ್ಕಿಂತ ಕಡಿಮೆ ಇದ್ರೆ ಅಂತವರಿಗೆ ಅಗತ್ಯ ಸೌಲಭ್ಯವನ್ನ ಸರ್ಕಾರ ಕೊಡ್ತಾ ಇದೆ. ಇದರಲ್ಲಿ ನಡೆಯಲು ಅಗತ್ಯವಿರುವ ವಾಕರ್, ವಿವಿಧ ಬಗೆಯ ವೀಲ್ಚೇರುಗಳು, ಕನ್ನಡಕ, ಶ್ರವಣ ಸಾಧನ, ಇಂತಹ ಅನೇಕ ಅಗತ್ಯ ಸಾಧನವನ್ನ ನೀಡ್ತಾ ಇದೆ. ಅದು ಮಾತ್ರವಲ್ಲದೆ ಕಾಲು ಸೊಂಟಕ್ಕೆ ಬಳಸುವ ಬೆಲ್ಟ್ ನಂತಹ ಉಪಕರಣಗಳು ಕೂಡ ಉಚಿತವಾಗಿ ಸಿಗ್ತಾ ಇದೆ.
3: ಹೌದಾ? ಆದ್ರೆ ಇದನ್ನು ನಾವು ಹೇಗೆ ಪಡ್ಕೊಳ್ಬಹುದು?
4: ನೋಡಿ ನಾರಾಯಣನ್ನ, ದೇಶದಲ್ಲಿ ಸುಮಾರು 3.5 ಲಕ್ಷಕ್ಕಿಂತ ಅಧಿಕ ಜನರಿಗೆ ಈ ಉಪಕರಣವನ್ನ ಸರ್ಕಾರ ನೀಡಿದೆ. ನಿಮಗೂ ಬೇಕಿದ್ರೆ ಆಧಾರ್ ಕಾರ್ಡ್, ಪಾನ್ ಕಾರ್ಡ್, ರೇಷನ್ ಕಾರ್ಡ್, ಆದಾಯ ಪ್ರಮಾಣ ಪತ್ರದ ಜೊತೆಗೆ ಅರ್ಜಿ ಸಲ್ಲಿಸಬಹುದು. ನೀವು ಆನ್ಲೈನ್ ಅಲ್ಲಿ ಅರ್ಜಿ ಸಲ್ಲಿಸುವುದಾದ್ರೆ socialjustice.gov.in ಭೇಟಿ ನೀಡಿ ಅಲ್ಲಿಯೂ ಕೂಡ ನಿಮ್ಮ ಅಪ್ಲಿಕೇಶನ್ ಅನ್ನ ಸಲ್ಲಿಸಬಹುದು. ಅದಕ್ಕಿಂತ ಸುಲಭವಾಗಿ ಉಚಿತ ಸಹಾಯವಾಣಿ ಸಂಖ್ಯೆ 14567 ಇದಕ್ಕೆ ನೀವು ಕರೆ ಮಾಡಿ.
3: ಒಳ್ಳೆ ಮಾಹಿತಿ ನೀಡಿದಿರಣ್ಣ. ನಾನು ಕೂಡ ವಯೋಶ್ರೀ ಯೋಜನೆ ಮೂಲಕ ವಾಕರನ್ನು ಪಡೆದುಕೊಳ್ತೇನೆ ಮತ್ತೆ ನಿಮ್ ಜೊತೆ ತಿರುಗಾಡೋದಕ್ಕೆ ಬರ್ತೇನೆ.
5: ಹಿರಿಯ ನಾಗರಿಕರು ವಯೋಶ್ರೀ ಯೋಜನೆಯ ಲಾಭ ಪಡೆದು ಗೌರವಯುತ ಜೀವನವನ್ನು ನಡೆಸಲು ಸಹಕರಿಸೋಣ. ಈ ಕಾರ್ಯಕ್ರಮವು ಅಟಲ್ ವಯೋ ಅಭ್ಯುದಯ ಯೋಜನೆ ಅಡಿಯಲ್ಲಿ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯ, ಭಾರತ ಸರ್ಕಾರ ಹಾಗೂ ಕಮ್ಯುನಿಟಿ ರೇಡಿಯೋ ಅಸೋಸಿಯೇಷನ್ನಿಂದ ಜನಹಿತಕ್ಕಾಗಿ ಜಾರಿ.

0: ನಮಸ್ಕಾರ ಸ್ನೇಹಿತರೆ, ನೀವು ನಮ್ಮ ಹಿರಿಯರು, ನಮ್ಮ ಗೌರವ, ಸರಣಿ ಕಾರ್ಯಕ್ರಮವನ್ನು ಕೇಳುತ್ತಿದ್ದೀರಿ. ಈ ಕಾರ್ಯಕ್ರಮವು ಬುದ್ಧಿವಂತ ಮತ್ತು ಅನುಭವವುಳ್ಳ ನಮ್ಮ ಸಮಾಜದ ಅಡಿಪಾಯವನ್ನು ರೂಪಿಸುವ ಅಮೂಲ್ಯ ವ್ಯಕ್ತಿಗಳಿಗೆ, ನಮ್ಮ ಹಿರಿಯರಿಗೆ ಸಮರ್ಪಿತವಾಗಿದೆ. ಹಿರಿಯರ ಕಣ್ಣುಗಳು ಜೀವನದ ಅಸಂಖ್ಯಾತ ಬಣ್ಣಗಳನ್ನು ಪ್ರತಿಬಿಂಬಿಸುತ್ತವೆ. ಅವರ ಸುಕ್ಕುಗಳು ಹೇಳಲಾಗದ ಕಥೆಗಳನ್ನು ಹಿಡಿದಿಟ್ಟುಕೊಳ್ಳುತ್ತವೆ ಮತ್ತು ಅವರ ಮಾತುಗಳು ಸತ್ಯದ ಸಾರವನ್ನು ಹೊಂದಿವೆ. ಇಂದಿನ ಕಾರ್ಯಕ್ರಮವು ನಮ್ಮನ್ನು ನೋಡಿಕೊಂಡ, ಪೋಷಿಸಿದ ಮತ್ತು ನಮಗೆ ನಿಸ್ವಾರ್ಥ ಪ್ರೀತಿಯನ್ನು ನೀಡಿದ ಎಲ್ಲರಿಗಾಗಿ.
1: ಖಂಡಿತ ಸರಿ ಅಜ್ಜ, ನಮ್ಮ ಹಿರಿಯರು ಮರಗಳಂತೆ, ಅವರ ನೆರಳು ನಮಗೆ ಸುರಕ್ಷೆ ನೀಡುತ್ತದೆ. ಆದರೆ ಕಾಲ ಬದಲಾದಂತೆ ಅವರ ಅಗತ್ಯಗಳು ಸಹ ವಿಕಸನಗೊಳ್ಳುತ್ತಿವೆ. ಇಂದು ಸರ್ಕಾರ ಮತ್ತು ಸಮಾಜವು ತಮ್ಮ ಜೀವನವನ್ನು ಸುಧಾರಿಸಲು ಹೇಗೆ ಕ್ರಮಗಳನ್ನು ತೆಗೆದುಕೊಳ್ಳುತ್ತಿದೆ ಎಂಬುದನ್ನ ನಾವು ಕಲಿಯುತ್ತೇವೆ. ನಮ್ಮ ವೇದಿಕೆಯ ಮೂಲಕ ನಮ್ಮ ಹಿರಿಯ ನಾಗರಿಕರ ಜೀವನವನ್ನು ಸುಲಭಗೊಳಿಸಲು ಸರ್ಕಾರವು ಹಲವಾರು ಯೋಜನೆಗಳನ್ನು ಪ್ರಾರಂಭಿಸಿದೆ ಎಂದು ನಮ್ಮ ಕೇಳುಗರು ಈಗಾಗಲೇ ತಿಳಿದಿದ್ದಾರೆ.
0: ಹೌದು ಲಕ್ಷ್ಮಿ, ಮತ್ತು ಈ ಉಪಕ್ರಮಗಳು ಅವರ ಸಮಸ್ಯೆಗಳನ್ನು ಪರಿಹರಿಸುವುದರ ಬಗ್ಗೆ ಮಾತ್ರವಲ್ಲ, ಅವರು ಗೌರವಯುತ ಮತ್ತು ಸಂತೋಷದ ಜೀವನವನ್ನು ನಡೆಸುವುದನ್ನು ಖಚಿತಪಡಿಸಿಕೊಳ್ಳುವುದರ ಬಗ್ಗೆಯೂ ಇವೆ. ಹಿರಿಯರಿಗೆ ಕೇವಲ ಆರೈಕೆಯ ಅಗತ್ಯವಿಲ್ಲ, ಅವರಿಗೆ ಒಡನಾಟ, ಗೌರವ ಮತ್ತು ಸ್ವಾವಲಂಬನೆಯೂ ಬೇಕು. ಆದ್ದರಿಂದ ನಮ್ಮ ಕೇಳುಗರು ಅವುಗಳಿಂದ ಹೇಗೆ ಪ್ರಯೋಜನ ಪಡೆಯಬೇಕೆಂದು ಅರ್ಥ ಮಾಡಿಕೊಳ್ಳಲು ಈ ಯೋಜನೆಯನ್ನು ಒಂದೊಂದಾಗಿ ಪರಿಶೀಲಿಸೋಣ.
1: ಮೊದಲು ಹಿರಿಯ ನಾಗರಿಕರಿಗಾಗಿ ಸಮಗ್ರ ಕಾರ್ಯಕ್ರಮದ IPSRC ಬಗ್ಗೆ ಮಾತನಾಡೋಣ. ಸರಿಯಾದ ಆರೈಕೆಯ ಕೊರತೆಯಿಂದಾಗಿ ಒಂಟಿತನ ಮತ್ತು ನಿರ್ಲಕ್ಷ್ಯವನ್ನು ಎದುರಿಸುತ್ತಿರುವ ವೃದ್ಧ ವ್ಯಕ್ತಿಗಳಿಗೆ ಈ ಯೋಜನೆ ಅತ್ಯಂತ ಪ್ರಯೋಜನಕಾರಿಯಾಗಿದೆ. ಈ ಕಾರ್ಯಕ್ರಮದ ಅಡಿಯಲ್ಲಿ ವೃದ್ಧಾಶ್ರಮಗಳು, ನಿರಂತರ ಆರೈಕೆ ಕೇಂದ್ರಗಳು ಮತ್ತು ಇತರ ಸೌಲಭ್ಯಗಳನ್ನು ಸ್ಥಾಪಿಸಲು NGOಗಳು ಬೆಂಬಲವನ್ನು ಪಡೆಯುತ್ತವೆ. ಈ ಯೋಜನೆಯ ಮೂಲಕ ಎಷ್ಟೋ ಹಿರಿಯ ನಾಗರಿಕರು ಸೌಕರ್ಯ ಮತ್ತು ಭದ್ರತೆಯನ್ನ ಕಂಡುಕೊಳ್ಳುತ್ತಿದ್ದಾರೆ ಎಂದು ಊಹಿಸಿ.
0: ನೀನು ಹೇಳಿದ್ದು ಸರಿ ಲಕ್ಷ್ಮಿ, ಕಷ್ಟಕರ ಸಂದರ್ಭದಲ್ಲಿ ತಮ್ಮನ್ನು ಕಂಡುಕೊಳ್ಳುವ ವೃದ್ಧರಿಗಾಗಿ ಸರ್ಕಾರವು ಎಲ್ಡರ್ ಲೈನ್ 1456 ಸಹಾಯವಾಣಿಯನ್ನು ಪ್ರಾರಂಭಿಸಿದೆ. ಈ ಸಹಾಯವಾಣಿಯು ಪಿಂಚಣಿ, ಕಾನೂನು ಸಮಸ್ಯೆಗಳು, ಪಡಿತರ ಚೀಟಿಗಳು, ವಸತಿ ಯೋಜನೆಗಳು ಮತ್ತು ಆಯುಷ್ಮಾನ್ ಕಾರ್ಡ್ಗಳಂತಹ ಸೇವೆಗಳ ಕುರಿತು ಉಚಿತ ಮಾಹಿತಿಯನ್ನು ಒದಗಿಸುತ್ತದೆ. ಇದರರ್ಥ ಯಾವುದೇ ಹಿರಿಯ ನಾಗರಿಕರು ಸರ್ಕಾರಿ ಸೇವೆಗಳನ್ನು ಪಡೆಯುವಲ್ಲಿ ತೊಂದರೆ ಎದುರಿಸುತ್ತಿದ್ದರೆ ಅವರು ಕೇವಲ ಒಂದು ಕರೆಯಲ್ಲಿ ಸರಿಯಾದ ಮಾರ್ಗದರ್ಶನ ಪಡೆಯಬಹುದು.
1: ಸರಿಯಾದ ವೃದ್ಧರ ಆರೈಕೆಗೆ ತರಬೇತಿ ಪಡೆದ ವೃತ್ತಿಪರ ಅಗತ್ಯವಿದೆ ಎಂಬುದನ್ನು ನಾವು ನೆನಪಿನಲ್ಲಿಡಬೇಕು. ಇದನ್ನು ಗಮನದಲ್ಲಿಟ್ಟುಕೊಂಡು ಸರ್ಕಾರವು ನಮ್ಮ ಹಿರಿಯರ ಆರೈಕೆದಾರರ ತರಬೇತಿ ಕಾರ್ಯಕ್ರಮವನ್ನು ಪ್ರಾರಂಭಿಸಿದೆ. ಈ ಯೋಜನೆ ಅಡಿಯಲ್ಲಿ ವೃತ್ತಿಪರ ಆರೈಕೆದಾರರಿಗೆ ಹಿರಿಯ ನಾಗರಿಕರ ಅಗತ್ಯಗಳನ್ನು ಅರ್ಥ ಮಾಡಿಕೊಳ್ಳಲು ಮತ್ತು ಅವರ ಆರೈಕೆಯಲ್ಲಿ ಸಹಾಯ ಮಾಡಲು ತರಬೇತಿ ನೀಡಲಾಗುತ್ತದೆ.
0: ಅದು ಅದ್ಭುತವಾಗಿದೆ. ಈಗ SAGE ಸೇಜ್ ಪೋರ್ಟಲ್ ಬಗ್ಗೆ ಮಾತನಾಡೋಣ. ಇದು ಒಂದೇ ಸ್ಥಳದಲ್ಲಿ ವೃದ್ಧರ ಆರೈಕೆಗೆ ಸಂಬಂಧಿಸಿದ ಸೇವೆಗಳು ಮತ್ತು ಉತ್ಪನ್ನಗಳನ್ನು ಒದಗಿಸುವ ಅದ್ಭುತ ಯೋಜನೆಯಾಗಿದೆ. ಇದು ಅವರ ಅಗತ್ಯಗಳನ್ನು ಪೂರೈಸುವುದಲ್ಲದೆ ಅವರ ಜೀವನವನ್ನು ಹೆಚ್ಚು ಅನುಕೂಲಕರವಾಗಿಸುತ್ತದೆ.
1: ಖಂಡಿತ ಅಜ್ಜ, ಮತ್ತು ಸೀಮಿತ ಆರ್ಥಿಕ ಸಂಪನ್ಮೂಲಗಳನ್ನು ಹೊಂದಿರುವ ವೃದ್ಧ ವ್ಯಕ್ತಿಗಳಿಗೆ ರಾಷ್ಟ್ರೀಯ ವಯೋಶ್ರೀ ಯೋಜನೆ ನಿಜವಾದ ಆಶೀರ್ವಾದವಾಗಿದೆ. ಈ ಯೋಜನೆ ಅಡಿಯಲ್ಲಿ BPL ಅಂದರೆ ಬಡತನ ರೇಖೆಗಿಂತ ಕೆಳಗಿರುವ ವರ್ಗದ ಹಿರಿಯ ನಾಗರಿಕರಿಗೆ ವಾಕರ್ಗಳು, ವೀಲ್ಚೇರ್ಗಳು, ಶ್ರವಣ ಸಾಧನಗಳು ಮುಂತಾದ ಸಹಾಯಕ ಸಾಧನಗಳನ್ನು ಉಚಿತವಾಗಿ ನೀಡಲಾಗುತ್ತದೆ.
2: ಲಕ್ಷ್ಮಿ, ನಾವು ಈಗಾಗಲೇ ಅಟಲ್ ವಯೋ ಅಭ್ಯುದಯ ಯೋಜನೆಯಿಂದ ಪ್ರಯೋಜನ ಪಡೆಯುತ್ತಿದ್ದೇವೆ. ಈಗ ಹೇಳಿ, ಯಾವುದೇ ತೊಂದರೆಗಳಿಲ್ಲದೆ ನಾವು ಆರಾಮವಾಗಿ ಬದುಕಲು ಭವಿಷ್ಯಕ್ಕಾಗಿ ನಾವು ಏನು ಯೋಜಿಸಬೇಕು?
0: ಬನ್ನಿ, ನೀವು ನನಗೆ ಏನು ಹೇಳುತ್ತಿದ್ದೀರಿ ಎಂದು ನನಗೆ ತಿಳಿಸಿ.
2: ಅದನ್ನು ಬಿಡಿ ಭರತ್, ಲಕ್ಷ್ಮಿ ನಮಗೆ ದಾರಿ ತೋರಿಸಲಿ.
1: ಬನ್ನಿ ಹೇಳಿ, ನೀವು ಏನು ಯೋಚಿಸುತ್ತಿದ್ದೀರಿ?
2: ಬಿಡು ಲಕ್ಷ್ಮಿ, ಇದು ಸ್ವಲ್ಪ ಅಪಾಯಕಾರಿ.
0: ಆದರೆ ಹಣವನ್ನು ಹೂಡಿಕೆ ಮಾಡಲು ಇದು ಉತ್ತಮ ಮಾರ್ಗ ಎಂದು ಅವನು ನನಗೆ ಹೇಳುತ್ತಿದ್ದ.
2: ಆದರೆ ಅನೇಕ ಜನರು ಎಲ್ಲವನ್ನೂ ಕಳೆದುಕೊಂಡಿದ್ದಾರೆ ಎಂದು ಅವರು ಹೇಳಿದರು.
0: ಆದರೆ ಅದು
1: ಒಂದು ನಿಮಿಷ, ನೀವು ಷೇರು ಮಾರುಕಟ್ಟೆಯ ಬಗ್ಗೆ ಮಾತನಾಡುತ್ತಿದ್ದೀರಾ?
0: ಹೌದು, ನಿನಗೆ ಹೇಗೆ ಗೊತ್ತು?
1: ಯಾಕಂದ್ರೆ ನಾನು ಜೇನ್ಜಿ ಹುಡುಗಿ.
2: ಆಹಾ, ಹಾಗಾದ್ರೆ ನೀನು ಅದರ ಬಗ್ಗೆ ಏನು ಹೇಳುತ್ತೀ?
1: ನೋಡಿ ಅಜ್ಜ, ನಾನು ನನ್ನ ಕೆಲಸವನ್ನ ಪ್ರಾರಂಭಿಸಿದ್ದೇನೆ. ಆದರೆ ನಾನು ನನ್ನ ಮೊದಲ ಸಂಬಳವನ್ನ ಪಡೆದ ತಕ್ಷಣ ನಾನು ಹೂಡಿಕೆ ಯೋಜನೆಯನ್ನ ಪ್ರಾರಂಭಿಸಿದೆ.
0: ಷೇರು ಮಾರುಕಟ್ಟೆಯಲ್ಲಿ?
1: ಹೌದು ಅಜ್ಜ, ಯೋಜನೆ ನಿಮ್ಮ ಅಗತ್ಯಗಳು ಮತ್ತು ಸಾಮರ್ಥ್ಯಗಳಿಗೆ ಅನುಗುಣವಾಗಿರಬೇಕು. ನನಗೆ ಪ್ರಯೋಜನವಾಗುವ ಯೋಜನೆಗಳೇ ಬೇರೆ, ನಿಮಗೆ ಪ್ರಯೋಜನವಾಗುವ ಯೋಜನೆಗಳೇ ಬೇರೆ.
2: ನೋಡಿ, ನಾನು ನಿಮಗೆ ಹೇಳಿದೆ, ಅದನ್ನು ಮರೆತು ಬಿಡಿ. ಷೇರು ಮಾರುಕಟ್ಟೆ ನಮಗಾಗಿ ಅಲ್ಲ.
1: ಏಕೆ ಅಲ್ಲ? ಯಾವುದೇ ಕೆಲಸವನ್ನು ಸರಿಯಾದ ರೀತಿಯಲ್ಲಿ ಮಾಡಿದ್ರೆ ಅದು ಉತ್ತಮ ಫಲಿತಾಂಶಗಳನ್ನು ನೀಡುತ್ತದೆ. ಯಾವುದೇ ಯೋಜನೆಯಲ್ಲಿ ಲಾಭ ಮತ್ತು ನಷ್ಟ ಸಂಭವಿಸಬಹುದು.
0: ಹಾಗಾದ್ರೆ ನೀವು ಹೇಳಲು ಬಯಸುವುದು ನಾವು ಷೇರುಗಳಲ್ಲಿ ಹೂಡಿಕೆ ಮಾಡಬೇಕು ಎಂದು?
1: ನನ್ನ ಅರ್ಥವೇನೆಂದ್ರೆ ನೀವೆಲ್ಲರೂ ಭವಿಷ್ಯಕ್ಕಾಗಿ ಹೂಡಿಕೆ ಮಾಡಬೇಕು, ಆದ್ರೆ ಸರಿಯಾದ ತರಬೇತಿಯೊಂದಿಗೆ.
2: ದೊಡ್ಡ ಮೊತ್ತದ ಹೂಡಿಕೆ ಮಾಡಿದರೆ ಒಳ್ಳೆಯ ಲಾಭ ಸಿಗುತ್ತದೆ ಎಂದು ನಾನು ಕೇಳಿದ್ದೇನೆ. ನಮ್ಮ ಬಳಿ ಅಷ್ಟು ಹಣವಿಲ್ಲ.
1: ಇಲ್ಲ ಅಂಕಲ್, ಒಂದೇ ಬಾರಿಗೆ ದೊಡ್ಡ ಮೊತ್ತವನ್ನ ಹೂಡಿಕೆ ಮಾಡುವುದು ಒಂದೇ ಮಾರ್ಗವಲ್ಲ. ಪ್ರತಿ ತಿಂಗಳು ಸಣ್ಣ ಮೊತ್ತವನ್ನ ಹೂಡಿಕೆ ಮಾಡಲು ಕೂಡ ಹಲವು ಮಾರ್ಗಗಳಿವೆ.
0: ನಾವು ಯಾವುದೇ ತುರ್ತು ಪರಿಸ್ಥಿತಿಗೆ ಸಿದ್ಧರಾಗಿರಬೇಕು.
2: ಹೌದು ಭರತ್, ಯಾವುದೇ ತುರ್ತು ಪರಿಸ್ಥಿತಿ ಎದುರಾದರೆ ನಾವು ಇತರರನ್ನು ಅವಲಂಬಿಸಲು ಬಯಸುವುದಿಲ್ಲ.
1: ಅದು ತುಂಬಾ ಒಳ್ಳೆಯ ಮನಸ್ಥಿತಿ.
2: ನಾನು ಸ್ವಲ್ಪ ಹಿಂಜರಿದಿದ್ದೆ, ಏಕೆಂದರೆ ಮಕ್ಕಳು ನಾವು ಅವರನ್ನು ನಂಬುವುದಿಲ್ಲ ಎಂದು ಭಾವಿಸಬಾರದು ಎಂದು ನಾನು ಭಾವಿಸಿದ್ದೆ. ಅವರು ನಮ್ಮನ್ನು ನೋಡಿಕೊಳ್ಳುತ್ತಿದ್ದಾರೆ ಎಂದು ಅವರು ಭಾವಿಸಬಾರದು ಎಂದು ನಾನು ಬಯಸುತ್ತೇನೆ. ಆದರೆ ನಾವು ಇನ್ನೂ ತುರ್ತು ಪರಿಸ್ಥಿತಿಗಳಿಗೆ ಸಿದ್ಧರಾಗಿರಬೇಕು.
0: ನಮ್ಮ ಗುರಿ ಏನೆಂದು ನಿನಗೆ ತಿಳಿದಿದೆ?
1: ಹೌದು, ದೈಹಿಕವಾಗಿ ಅಥವಾ ಆರ್ಥಿಕವಾಗಿ ನಾವು ಪ್ರತಿಯೊಂದು ರೀತಿಯ ತುರ್ತು ಪರಿಸ್ಥಿತಿಗೆ ಸಿದ್ಧರಾಗಿರಬೇಕು. ಅದರಲ್ಲಿ ಯಾವುದೇ ತಪ್ಪಿಲ್ಲ.
0: ನಿಮ್ಮ ಮಾತುಗಳು ನನಗೆ ನಿಜವಾಗಿಯೂ ಸ್ಫೂರ್ತಿ ನೀಡಿವೆ. ನೀವು ಅದನ್ನು ಕೇಳಿದ್ದೀರಾ?
2: ಹೌದು, ನಾನು ಕೇಳಿದೆ.
1: ಈಗ ಇನ್ನೊಂದು ವಿಷಯವನ್ನ ಆಲಿಸಿ.
0: ಹೇಳು
1: ಅಜ್ಜ. ನಾನು ನಿಮಗೆ ಹೇಳಿದ ನನ್ನ ಆಫೀಸ್ನಲ್ಲಿರುವ ಹುಡುಗಿ ನೆನಪಿದೆ?
0: ಹೌದು ಹೌದು, ಮೊದಲ ದಿನವೇ ನಿನಗೆ ಒಳ್ಳೆಯ ಸ್ನೇಹಿತೆಯಾದವಳು.
1: ಹೌದು, ಇಂದು ನಾನು ಅವಳ ತಾಯಿಯನ್ನು ಭೇಟಿಯಾದೆ. ಈ ಕತೆ ನಾನು ಮೊದಲು ಹೇಳಿದಕ್ಕಿಂತ ಹಲವು ಪಟ್ಟು ಹೆಚ್ಚು ನಿಮ್ಮನ್ನು ರೋಮಾಂಚನಗೊಳಿಸುತ್ತದೆ.
2: ಓಹೋ, ಅವಳು ಏನು ಮಾಡಿದಳು?
1: ಅವಳು ನಮ್ಮ ಕಥೆಯ ನಾಯಕಿ. ನಿಮ್ಮ ಅನುಕೂಲಕ್ಕಾಗಿ ಅವಳನ್ನು
2: ಸುನೀತಾ, ಅವಳನ್ನು ಸುನೀತಾ ಎಂದು ಕರೆಯೋಣ.
0: ಓಹ್, ನೀವಿನ್ನೂ ಕಾಲೇಜಿನಲ್ಲಿದ್ದಾಗ ಪರಿಚಯವಿದ್ದ ಸುನೀತಾಳನ್ನು ಮರೆತಿಲ್ಲವೇ?
2: ಓಹೋ, ಅದು ಅಲ್ಲ.
0: ಹಾಗಲ್ಲದಿದ್ದರೆ ಅವಳ ಹೆಸರು ನಿಮ್ಮ ಬಾಯಿಯಿಂದ ಏಕೆ ಬಂತು?
2: ನೀವು ಯಾವಾಗಲೂ ಇದನ್ನು ಮಕ್ಕಳ ಮುಂದೆ ತರುತ್ತೀರಿ.
1: ಸರಿ, ನಾವು ಅವಳನ್ನು ಸುನೀತಾ ಎಂದು ಕರೆಯುತ್ತೇವೆ. ಹಾಗಾಗಿ ಕತೆ ಹೀಗಿದೆ. ಸುನೀತಾ ಸಾಮಾನ್ಯ ಕುಟುಂಬದ ಹುಡುಗಿ. ಅವಳು ಅಧ್ಯಯನದಲ್ಲಿ ಉತ್ತಮಳಾಗಿದ್ದಳು, ಬುದ್ಧಿವಂತಳೂ ಆಗಿದ್ದಳು ಮತ್ತು ಬಹಳಷ್ಟು ಕೆಲಸಗಳನ್ನು ಮಾಡಲು ಬಯಸಿದ್ದಳು. ಆದರೆ ನಮ್ಮ ಹೆಚ್ಚಿನ ಕುಟುಂಬಗಳಲ್ಲಿ ಸಂಭವಿಸುವಂತೆ ಅವಳು 22-24 ವಯಸ್ಸಿನಲ್ಲಿ ಮದುವೆಯಾದಳು. ಅವಳು ತನ್ನ ಮನೆಯನ್ನು ಬಹಳ ಬುದ್ಧಿವಂತಿಕೆಯಿಂದ ನಿರ್ವಹಿಸುತ್ತಿದ್ದಳು. ಮನೆ, ಕುಟುಂಬ ಮತ್ತು ಸಂಬಂಧಿಕರನ್ನ ನೋಡಿಕೊಳ್ಳುತ್ತಿದ್ದಳು.
0: ಇದರ ವಿಶೇಷವೇನು ಲಕ್ಷ್ಮಿ? ನಮ್ಮ ಸಮಾಜದ ಹೆಚ್ಚಿನ ಮಹಿಳೆಯರು ಅದೇ ರೀತಿ ಮಾಡುತ್ತಾರೆ.
1: ಸರಿ ಅಜ್ಜ, ಸುನೀತಾ ಸುಮಾರು 55 or 56 ವರ್ಷದವಳಾಗಿದ್ದಾಗ ಈ ಆಲೋಚನೆ ಅವಳ ಮನಸ್ಸಿನಲ್ಲಿ ನುಸುಳಲು ಪ್ರಾರಂಭಿಸಿತು.
2: ಓ, ಆದ್ದರಿಂದ ಈ ಕಥೆ ಅವಳ ವೃದ್ಧಾಪ್ಯದ ಬಗ್ಗೆ?
1: ಇಲ್ಲ, ಈ ಕತೆ ಅವಳ 2ನೇ ಯೌವನದ ಬಗ್ಗೆ.
0: ಓಹ್ ಲಕ್ಷ್ಮಿ, ನೀನು ಮುಂದುವರೆದಿದ್ದೀಯ. ಸುರೇಶ್ ಕಾಲೇಜಿನಲ್ಲಿ ಇಷ್ಟಪಟ್ಟ ಅದೇ ಸುನೀತಾಳನ್ನು ಕಲ್ಪಿಸಿಕೊಳ್ಳಲು ಪ್ರಾರಂಭಿಸಿದ್ದಾನೆ.
2: ಸುಳ್ಳು ಹೇಳುವುದನ್ನು ನಿಲ್ಲಿಸಿ. ಅವಳನ್ನು ಇಷ್ಟಪಟ್ಟದ್ದು ನಾನು ಮಾತ್ರವೇ ಮತ್ತು ನೀವು ಕೂಡ. ಯಾವಾಗಲೂ ಅವಳಿಗೆ ಮಾವಿನಕಾಯಿ, ಪೇರಲ ಮತ್ತು ಕೆಲವೊಮ್ಮೆ ಹಣ್ಣುಗಳನ್ನು ತರುತ್ತಿದ್ದೀರಿ.
0: ಅದು ನಿನ್ನ ಸಂತೋಷಕ್ಕಾಗಿ.
2: ದೊಡ್ಡ ಮಾತು, ಹೌದಾ? ನನ್ನ ಸಂತೋಷ? ಲಕ್ಷ್ಮಿ, ನೀನು ಕಥೆಯನ್ನು ಮುಂದುವರಿಸು, ಅವನ ಸುಳ್ಳುಗಳಲ್ಲಿ ಸಿಲುಕಿಕೊಳ್ಳಬೇಡ.
1: ಅಜ್ಜ, ಅಂಕಲ್, ನಿಮಗೆ ಆ ಸುನೀತಾ ಇಷ್ಟವಾಯಿತೋ ಇಲ್ಲವೋ ನನಗೆ ಗೊತ್ತಿಲ್ಲ. ಆದ್ರೆ ಈ ಸುನೀತಾಳ ಕಥೆಯನ್ನು ಕೇಳಿದ ನಂತರ ನೀವಿಬ್ಬರು ಖಂಡಿತವಾಗಿಯೂ ಅವಳ ಅಭಿಮಾನಿಗಳಾಗ್ತೀರಿ.
0: ಸರಿ, ಮುಂದುವರಿಸು.
1: ಸುನೀತಾ ಸುಮಾರು 35 or 40 ವರ್ಷದವಳಿದ್ದಾಗ ಅವಳ ಪತಿ ನಿಧನರಾದ್ರು ಮತ್ತು ಅವಳು ತನ್ನ ಮಕ್ಕಳಿಗೆ ತಾಯಿ ಮತ್ತು ತಂದೆ 2 ಪಾತ್ರವನ್ನ ವಹಿಸಿಕೊಂಡಳು.
0: ಹಾಗಾದ್ರೆ ಅವಳ ಜೀವನದಲ್ಲಿ ತಿರುವು ಸಂಭವಿಸಿದ್ದು ಆಗಲೇ
1: ಇಲ್ಲ. ನಿಜವಾದ ತಿರುವು ಅವಳಿಗೆ 57 ವರ್ಷವಾದಾಗ ಬಂದಿತ್ತು. ಮಕ್ಕಳು ತಮ್ಮ ಸ್ವಂತ ಜೀವನದಲ್ಲಿ ಕಾರ್ಯನಿರತರಾದರು. ಈಗ ಅವಳಿಗೆ ವಿಶೇಷವಾದ ಕೆಲಸವಿರಲಿಲ್ಲ ಮತ್ತು ಆಗ ಅವಳು ಮನೆಯವರನ್ನ ನೋಡಿಕೊಳ್ಳುವಲ್ಲಿ ತನ್ನನ್ನು ತಾನು ನೋಡಿಕೊಳ್ಳುವುದನ್ನ ಸಂಪೂರ್ಣವಾಗಿ ಮರ್ತಿದ್ದಾಳೆ ಎಂದು ಭಾವಿಸಲು ಪ್ರಾರಂಭಿಸಿದಳು. ಅವಳ ದೇಹವು ಭಾರವಾಗಿತ್ತು, ಅವಳ ಕೀಲುಗಳು ನೋಯಲು ಪ್ರಾರಂಭಿಸಿದವು ಮತ್ತು ಅವಳು ಒಂಟಿತನವನ್ನ ಅನುಭವಿಸಲು ಪ್ರಾರಂಭಿಸಿದಳು.
2: ನೋಡ್ ಲಕ್ಷ್ಮಿ, ನಾವು ವಯಸ್ಸಾದಂತೆ ಸಂಪೂರ್ಣವಾಗಿ ಒಂಟಿಯಾಗಿದ್ದೇವೆ ಎಂದು ಭಾವಿಸಲು ಪ್ರಾರಂಭಿಸುತ್ತೇವೆ ಎಂದು ನನಗೆ ಅರ್ಥವಾಗುತ್ತದೆ.
0: ಅಂಥ ಸಮಯದಲ್ಲಿ ಒಬ್ಬ ಸ್ನೇಹಿತ ಇದ್ದರೆ ಒಬ್ಬ ವ್ಯಕ್ತಿಯು ಉತ್ತಮವಾಗಿ ನಿರ್ವಹಿಸಬಹುದು.
1: ಸರಿ ಅಜ್ಜ, ಪುರುಷರು ಸುಲಭವಾಗಿ ಸ್ನೇಹಿತರನ್ನ ಮಾಡಿಕೊಳ್ಳಬಹುದು, ಆದರೆ ನಮ್ಮ ಸಮಾಜದಲ್ಲಿ ತಮ್ಮ ಇಡೀ ಜೀವನವನ್ನು ಗೃಹಿಣಿಯರಾಗಿ ಕಳೆಯುವ ಮಹಿಳೆಯರಿಗೆ ಈ ವಯಸ್ಸಿನಲ್ಲಿ ಸ್ನೇಹಿತರನ್ನ ಮಾಡಿಕೊಳ್ಳುವುದು ತುಂಬಾ ಕಷ್ಟಕರವಾಗುತ್ತದೆ.
0: ಅದಕ್ಕಾಗಿಯೇ ನಮ್ಮ ಸಮಾಜದಲ್ಲಿ ಹಿರಿಯರು ಸತ್ಸಂಗಗಳು ಅಥವಾ ತೀರ್ಥಯಾತ್ರೆಗಳಿಗೆ ಹೋಗಲು ಸಲಹೆ ನೀಡುತ್ತಾರೆ. ಇದರಿಂದಾಗಿ ಅವರು ಜನರನ್ನು ಭೇಟಿಯಾಗಬಹುದು ಮತ್ತು ಅವರ ಸಂತೋಷ ಮತ್ತು ದುಃಖಗಳನ್ನು ಹಂಚಿಕೊಳ್ಳಬಹುದು.
1: ಸಂಪೂರ್ಣವಾಗಿ ಸರಿ ಅಜ್ಜ, ಆದರೆ ಈಗ ಸುನೀತಾ ಅವರ ಆರೋಗ್ಯವು ಓಡಾಡುವ ಸ್ಥಿತಿಯಲ್ಲಿ ಇರಲಿಲ್ಲ. ಬೆಳಿಗ್ಗೆ ಜನರೊಂದಿಗೆ ನಡೆಯಲು ಹೋದಾಗ್ಲೂ ಅವರು ಸ್ವಲ್ಪ ಸಮಯದ ನಂತರ ನೋವು ಅನುಭವಿಸಲು ಪ್ರಾರಂಭಿಸಿದರು ಮತ್ತು ಮನೆಗೆ ಮರಳುತ್ತಿದ್ದರು. ಅವರ ತೊಂದರೆಯನ್ನ ನೋಡಿ ಮಕ್ಕಳು ಸಹ ಅವರಿಗೆ ವಿಶ್ರಾಂತಿ ಪಡೆಯಲು ಸಲಹೆ ನೀಡಿದರು. ಆದರೆ ಈಗ ಸುನೀತಾ ಅವರ ದೇಹವು ಒಂದೇ ಸ್ಥಳದಲ್ಲಿ ವಿಶ್ರಾಂತಿ ಪಡೆಯಿತು ಮತ್ತು ಅವರ ಮನಸ್ಸು ಅಲೆದಾಡುತ್ತಲೇ ಇತ್ತು. ಕೆಲವೊಮ್ಮೆ ಅವಳು ಯೋಚಿಸಿದಳು, ನಾನು ಇನ್ನೂ ನನ್ನ ಮಗನ ಮದುವೆಯನ್ನು ಮಾಡಬೇಕಾಗಿದೆ, ನಾನು ಈ ಜವಾಬ್ದಾರಿಯನ್ನು ಪೂರೈಸುತ್ತೇನೆ ಮತ್ತು ನಂತರ ತೀರ್ಥ ಯಾತ್ರೆಗೆ ಹೋಗುತ್ತೇನೆ. ನಂತರ ಕೆಲವೊಮ್ಮೆ ಈಗ ಸಾಕು, ಎಲ್ಲರೂ ತಮ್ಮದೇ ಆದ ಜೀವನವನ್ನು ನಡೆಸುತ್ತಿದ್ದಾರೆ, ಇನ್ನು ಮುಂದೆ ನನ್ನ ಅಗತ್ಯವಿಲ್ಲ ಎಂದು ಸಾಯುವ

0: ಇದರ ಎರಡು ಬದಿಗಳನ್ನ ನೋಡುತ್ತೀರಿ. ಸುನೀತಾ ಅವರು ಒಂದು ದಿನ ಕನ್ನಡಿಯ ಮುಂದೆ ನಿಂತಾಗ ತನ್ನ ಜೀವನದ ಇನ್ನೊಂದು ಬದಿಯನ್ನ ನೋಡಿದಳು. ಅವಳು ಯೋಚಿಸಿದಳು, ನಾನು ನಿಜವಾಗಿಯೂ ಈ ರೀತಿಯ ವೃದ್ಧಾಪವನ್ನು ನಿರೀಕ್ಷಿಸಿದ್ದೇನೆಯೇ? ಜನರು ಸಣ್ಣ ಪರೀಕ್ಷೆಗಳಿಗೆ ತಯಾರಿ ನಡೆಸುತ್ತಾರೆ, ಆದರೆ ನಾನು ಜೀವನದ ಈ ಹಂತಕ್ಕೆ ತಯಾರಿ ನಡೆಸಲಿಲ್ಲ. ಈಗ ಜೀವನ ತುಂಬಾ ಕಷ್ಟಕರವಾದಾಗ ಅವಳು ಅದರಿಂದ ಓಡಿ ಹೋಗಲು ಪ್ರಯತ್ನಿಸುತ್ತಿದ್ದಳು. ಆ ದಿನ ಅವಳು ಓಡಿ ಹೋಗುವುದಿಲ್ಲ ಎಂದು ನಿರ್ಧರಿಸಿದಳು. ಆದರೆ ಈ ಪರೀಕ್ಷೆಯಲ್ಲಿ ಪೂರ್ಣ ಅಂಕಗಳೊಂದಿಗೆ ಉತ್ತೀರ್ಣಳಾಗಬೇಕೆಂದು ನಿರ್ಧರಿಸಿದಳು.
1: ಮುಂದೆ ಏನಾಯ್ತು?
0: ನಂತರ ಅವಳು ಜಿಮ್ಮಿಗೆ ಸೇರಿದಳು.
1: ಓ, ಹಾಗಾದರೆ ಇದೇ ನಮಗೆ ಸ್ಫೂರ್ತಿದಾಯಕ?
0: ಓ ಇಲ್ಲ ಅಜ್ಜ, ಇತ್ತೀಚಿನ ದಿನಗಳಲ್ಲಿ ಅನೇಕ ವೃದ್ಧರು ಜಿಮ್ಗೆ ಹೋಗುತ್ತಾರೆ ಮತ್ತು ಅವರು ಜಿಮ್ಮಿನಲ್ಲಿ ಕೆಲವು ಲಘು ವ್ಯಾಯಾಮಗಳು, ಕೆಲವು ಜುಂಬಾ ಚಲನೆಗಳು, ಕೆಲವು ಯೋಗ ಮತ್ತು ಪ್ರಾಣಾಯಾಮವನ್ನು ಮಾಡುತ್ತಾರೆ.
2: ಲಕ್ಷ್ಮಿ, ಅವರು ಜಿಮ್ನಲ್ಲಿ ಇನ್ನೇನು ಮಾಡುತ್ತಾರೆ?
0: ಅದು ಸರಿ, ಈಗ ನಿಜವಾದ ತಿರುವು ಬಂದಿತು. ಸುನೀತಾ ಒಂದು ವರ್ಷ ಇದನ್ನೆಲ್ಲ ಪೂರ್ಣ ಸಮರ್ಪಣೆಯೊಂದಿಗೆ ಮಾಡುತ್ತಲೇ ಇದ್ದರು. ಅವರ ತೂಕವು ಚೆನ್ನಾಗಿ ಸಮತೋಲನಗೊಂಡಿತು ಮತ್ತು ಜೀವನದ ಬಗ್ಗೆ ಅವರ ದೃಷ್ಟಿಕೋನವು ಹೆಚ್ಚು ಸಕಾರಾತ್ಮಕವಾಯಿತು. ನಂತರ ಅವರು ಧೈರ್ಯಶಾಲಿ ಕೆಲಸವನ್ನು ಮಾಡಿದರು. ಅವರು ತಮ್ಮ ಜಿಮ್ ತರಬೇತುದಾರರಿಗೆ ನಾನು ಫಿಟ್ನೆಸ್ ತರಬೇತಿ ಮಾಡಲು ಬಯಸುತ್ತೇನೆ ಎಂದು ಹೇಳಿದರು.
1: ಫಿಟ್ನೆಸ್ ತರಬೇತಿ ಅಂದ್ರೆ ಡಂಬೆಲ್ಸ್ ಎತ್ತುವುದು ಎಂದರ್ಥವೇ?
0: ಹೌದು ಅಜ್ಜ, ಅವಳು ಸಣ್ಣ ಡಂಬೆಲ್ಸ್ ನಿಂದ ಪ್ರಾರಂಭಿಸಿದಳು. ನಂತರ ಅವಳು ಮುಂದುವರೆದು ವೇಟ್ ಲಿಫ್ಟಿಂಗ್ ತರಬೇತಿಯನ್ನು ಪ್ರಾರಂಭಿಸಿದಳು ಮತ್ತು ಅವಳು 60 ವರ್ಷ ತುಂಬಿದ ವರ್ಷದಲ್ಲಿ ಅವಳು ತನ್ನ ವಿಭಾಗದಲ್ಲಿ ವೇಟ್ ಲಿಫ್ಟಿಂಗ್ ನಲ್ಲಿ ರಾಜ್ಯ ಚಿನ್ನದ ಪದಕವನ್ನ ಗೆದ್ದಳು.
2: ವಹ, ಕಥೆಯ ಅಂತ್ಯವು ನಿಜವಾಗಿಯೂ ಸ್ಫೂರ್ತಿದಾಯಕವಾಗಿದೆ.
0: ಇಲ್ಲ ಅಜ್ಜ, ಕತೆ ಇನ್ನೂ ಮುಗ್ದಿಲ್ಲ. ಅವಳು ಸುತ್ತಲಿನ ಅನೇಕ ಜನರು ಅವಳನ್ನು ಕೀಟಲೆ ಮಾಡ್ತಾ ಇದ್ರು. ವೃದ್ಧಾಪದಲ್ಲಿ ಹೊಸ ಹವ್ಯಾಸ ನಿಮ್ಮ ಮೂಳೆಗಳು ಮತ್ತು ಕೀಲುಗಳು ಮುರಿಯುತ್ತವೆ ಮತ್ತು ನಂತರ ವೃದ್ಧಾಪವನ್ನು ಹಾಸಿಗೆಯಲ್ಲಿ ಕಳೆಯುತ್ತೀರಿ. ನೀವು ಆಸ್ಪತ್ರೆಗಳಲ್ಲಿ ಎಲ್ಲ ಹಣವನ್ನು ವ್ಯರ್ಥ ಮಾಡ್ತೀರಿ ಎನ್ನುತ್ತಿದ್ದರು. ಅವಳು ರಾಷ್ಟ್ರೀಯ ಚಿನ್ನ ಗೆದ್ದಾಗ ಅವರು ನೋಡುತ್ತಲೇ ಇದ್ದರು. ಇಂದು ಅವಳಿಗೆ 69 ವರ್ಷ ಮತ್ತು ಹಲವಾರು ಅಂತಾರಾಷ್ಟ್ರೀಯ ಸ್ಪರ್ಧೆಗಳಲ್ಲಿ ಅನೇಕ ಪದಕಗಳನ್ನು ಗೆದ್ದಿದ್ದಾಳೆ. ಅವಳು ಪ್ರತಿದಿನ ಸುಮಾರು 5 ಕಿಲೋಮೀಟರ್ ಓಡುತ್ತಾಳೆ. ಅವಳು ತುಂಬಾ ಫಿಟ್ ಆಗಿದ್ದಾಳೆ. ನಿಮ್ಮ ಕಾಲೇಜ್ ಸ್ನೇಹಿತೆ ಸುನೀತಾ ಹಿಂದೆ ಉಳಿಯುತ್ತಾಳೆ.
1: ಹಾಗಾದ್ರೆ ಭವಿಷ್ಯಕ್ಕಾಗಿ ತಯಾರಿ ನಡೆಸಲು ಸಣ್ಣ ಹೆಜ್ಜೆಗಳನ್ನು ಇಡುವುದು ಉತ್ತಮ ಯೋಚನೆ.
0: ಸಂಪೂರ್ಣವಾಗಿ ಸರಿ ಅಜ್ಜ. ನೀವು ಯಾವುದೇ ವಯಸ್ಸಿನಲ್ಲಿ ಹೊಸದನ್ನ ಕಲಿಯಬಹುದು ಮತ್ತು ಮಾಡಬಹುದು.
2: ಹಾಗಾದ್ರೆ ನಾವು ಹೂಡಿಕೆ ಮಾಡುವ ಹೊಸ ವಿಧಾನಗಳನ್ನ ಕಲಿಯಬೇಕು.
1: ನಾವು ಅಪಘಾತಗಳನ್ನು ನಿಯಂತ್ರಿಸಲು ಸಾಧ್ಯವಿಲ್ಲ, ಆದರೆ ನಮ್ಮ ಸಿದ್ಧತೆಗಳನ್ನು ನಿಯಂತ್ರಿಸಬಹುದು. ಆದ್ದರಿಂದ ಎಲ್ಲಾ ಗಮನವು ತುರ್ತು ಸಿದ್ಧತೆಯ ಮೇಲೆ ಇರಬೇಕು.
2: ನಾಳೆ ಮಾಡಬೇಕಾದದ್ದನ್ನು ಇಂದು ಮಾಡು.
1: ನನ್ನ ಪಿಂಚಣಿಯನ್ನು 2 ಭಾಗಗಳಾಗಿ ವಿಂಗಡಿಸುತ್ತೇನೆ. ಒಂದು ಬ್ಯಾಂಕಿನಲ್ಲಿ ಸುರಕ್ಷಿತವಾಗಿ ಉಳಿಯುತ್ತದೆ ಮತ್ತು ಇನ್ನೊಂದು ಹೂಡಿಕೆ ಮಾಡುತ್ತೇನೆ.
0: ಒಳ್ಳೆಯದು ಅಜ್ಜ, ನಾನು ಇಂದು ನಿಮಗೆ ಒಳ್ಳೆ ಸಲಹೆಗಾರರನ್ನ ಪರಿಚಯಿಸುತ್ತೇನೆ.
2: ಇಂದು ನಿಜವಾಗಿಯೂ ಆನಂದದಾಯಕವಾಗಿತ್ತು.
1: ಸಿಹಿ ತಿಂಡಿಗಳೊಂದಿಗೆ?
0: ಇಲ್ಲ, ನಿಮ್ಮ ಕಾಲೇಜು ಸ್ನೇಹಿತೆ ಸುನೀತಾಳನ್ನ ನೆನಪಿಸಿಕೊಳ್ಳುವ ಮೂಲಕ.
2: ಲಕ್ಷ್ಮಿ, ನೀನು ತಮಾಷೆ ಮಾಡ್ತಾ ಇದೀಯಾ?
0: ಇಲ್ಲ ಅಂಕಲ್, ನಾವು ಇಂದಿನ ಮಾತುಕತೆಯನ್ನು ಇಲ್ಲಿಗೆ ಮುಗಿಸುತ್ತೇವೆ. ನಾವು ನಿಮ್ಮೊಂದಿಗೆ ಹಂಚಿಕೊಳ್ಳುವುದನ್ನ ಆನಂದಿಸಿದಷ್ಟೇ ನೀವು ನಮ್ಮ ಸಂಭಾಷಣೆಯನ್ನು ಆನಂದಿಸಿದ್ದೀರಿ ಎಂದು ನಾವು ಭಾವಿಸುತ್ತೇವೆ.
1: ನಿಜವಾಗಿ, ಮತ್ತು ಪ್ರತಿಯೊಂದು ಕಥೆಯು ಅಂತ್ಯವಿರುವಂತೆಯೇ ನಾವು ಈಗ ವಿದಾಯ ಹೇಳಬೇಕು. ಆದರೆ ಚಿಂತಿಸಬೇಡಿ, ಹಂಚಿಕೊಳ್ಳಲು ಬಹಳಷ್ಟು ಮೋಜಿನ ಕಥೆಗಳೊಂದಿಗೆ ನಾವು ಮತ್ತೆ ಭೇಟಿಯಾಗುತ್ತೇವೆ.
0: ಹೋ ಹೌದು, ಮುಂದಿನ ಬಾರಿ ನಾವು ಇನ್ನೂ ಹೆಚ್ಚು ಆನಂದಿಸಲಿದ್ದೇವೆ. ಅಲ್ಲಿವರೆಗೆ ಜೀವನವನ್ನು ಆನಂದಿಸಿ ನಗುತ್ತಾ.
1: ಆದ್ದರಿಂದ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗುತ್ತೇವೆ. ಅಲ್ಲಿಯವರೆಗೆ ಸಂತೋಷವಾಗಿರಿ, ಆರೋಗ್ಯವಾಗಿರಿ ಮತ್ತು ನಮ್ಮ ಹಿರಿಯರು ನಮ್ಮ ಗೌರವ ಕಾರ್ಯಕ್ರಮವನ್ನು ಕೇಳುತ್ತಾ ಇರಿ.
3: ನಮ್ಮ ಹಿರಿಯರಿಗೆ ನಮ್ಮ ಗೌರವ.
4: ನಮಸ್ಕಾರ, ನಾನು ಡಾಕ್ಟರ್ ಜಯಶ್ರೀ ರೂಗಿ, ವರ್ಕಿಂಗ್ ಆಸ್ ಅ ಪ್ರೊಫೆಸರ್ ಇನ್ ದ ಜೈನ್ ಕಾಲೇಜ್ ಆಫ್ ಇಂಜಿನಿಯರಿಂಗ್, ಬೆಲ್ಗ

0: M in Electronics and Communication Engineering Department. ಇವತ್ತು ನಾನು ಸೀನಿಯರ್ ಸಿಟಿಜನ್ಸ್ ಪೋರ್ಟಲ್ ಸ್ಯಾಕ್ರೆಡ್ ಬಗ್ಗೆ ಸಂಕ್ಷಿಪ್ತವಾಗಿ ಹೇಳಬಯಸುತ್ತೇನೆ. ಅಟಲ್ ವಾಯು ಅಭ್ಯುದಯ ಯೋಜನೆಯಲ್ಲಿ ತುಂಬ ಸ್ಕೀಮ್ಗಳಿದ್ದಾವೆ ಸೀನಿಯರ್ ಸಿಟಿಜನ್ಸ್ಗೆ. ಅದರಲ್ಲಿ ಒಂದು ಸ್ಕೀಮು ಸ್ಯಾಕ್ರೆಡ್, ದಟ್ ಈಸ್ SACRED, ದಟ್ ಈಸ್ ಸೀನಿಯರ್ ಏಬಲ್ ಸಿಟಿಜನ್ ಫಾರ್ ರೀಎಂಪ್ಲಾಯ್ಮೆಂಟ್ ಇನ್ ಅ ಡಿಗ್ನಿಟಿ. ಇದು ಫಸ್ಟ್ ಟೈಮು ದ ಗೌರ್ಮೆಂಟು ಇದು ಆನ್ಲೈನ್ ಎಂಪ್ಲಾಯ್ಮೆಂಟ್ ಎಕ್ಸ್ಚೇಂಜ್ ಪ್ಲಾಟ್ಫಾರ್ಮನ್ನು ಓಪನ್ ಮಾಡಿದೆ. ದಿಸ್ ಈಸ್ ಓನ್ಲಿ ಫಾರ್ ಸೀನಿಯರ್ ಸಿಟಿಜನ್ಸ್ ಮತ್ತು ಯಾರಿಗೆ ಜಾಬ್ ಮಾಡೋದಿದೆ. ಸೊ ಈ ಪೋರ್ಟಲನ್ನು ಮಿನಿಸ್ಟ್ರಿ ಆಫ್ ಸೋಷಲ್ ಜಸ್ಟಿಸ್ ಆ್ಯಂಡ್ ಎಂಪವರ್ಮೆಂಟ್ ಮ್ಯಾನೇಜ್ ಮಾಡುತ್ತೆ. ಇದರ ಕೀ ಪಾಯಿಂಟ್ಸ್ ಏನಂದರೆ, ಯಾವ ಸಿಟಿಜನ್ನು ಅಬೌವ್ 60 ಇಯರ್ಸ್ ಇರ್ತಾರೆ ಅವರು ಈ ಪೋರ್ಟಲನ್ನು ಓಪನ್ ಮಾಡಿ ರಿಜಿಸ್ಟರ್ ಮಾಡ್ಬೋದು. ಮತ್ತು ಅದರಲ್ಲಿ ಅವ್ರ ಸ್ಕಿಲ್ ಪ್ರಕಾರ ಬೇರೆ ಬೇರೆ ಜಾಬ್ಗಳು ಇರ್ತವೆ, ಅವರು ಸಿಲೆಕ್ಟ್ ಮಾಡ್ಬೋದು. ಸೊ ಅದು ರಿಜಿಸ್ಟರ್ ಆಗುತ್ತೆ. ಅಥವಾ ಅವ್ರು ತಮ್ದು ಏನಾದರೂ ಸ್ಕಿಲ್ ಕಲಿಬೇಕಂತಿದ್ರೆ ಅಲ್ಲಿ ಸ್ಕಿಲ್ಗಳು ಇರ್ತವೆ ಬೇರೆ ಬೇರೆ, ಅವ್ರವ್ರನ್ನ ಕಲಿಬಹುದು. ಇದಕ್ಕೆ ರಿಜಿಸ್ಟರ್ ಹೇಗಾಗೋದಪ್ಪ ಅಂದರೆ, ವೆಬ್ಸೈಟಿಗೆ ಹೋಗಿ, ದಟ್ ಈಸ್ SACRED ಸೆಕ್ರೆಡ್ .DOSJE.GOVERNMENT.IN ಅಲ್ಲಿ ಪೋರ್ಟಲ್ಗೆ ಹೋಗಿ ಓಪನ್ ಮಾಡಿದರೆ ಅದು ಇಮೇಲ್ ID ಕೇಳುತ್ತೆ. ಇಮೇಲ್ ID ಮತ್ತು ಪಾಸ್ವರ್ಡ್ ಹಾಕಿ ಅಲ್ಲಿ ಲಾಗಿನ್ ಆದರೆ ಅಲ್ಲಿ ಸೀನಿಯರ್ ಸಿಟಿಜನ್ಸು ರಿಜಿಸ್ಟರ್ನ ಮಾಡಬಹುದು. ಇದು ಯಾತಕ್ಕಪ್ಪ ಅಂದರೆ, ಸೀನಿಯರ್ ಸಿಟಿಜನ್ಸು ಅವರು ನೇಷನ್ಗೆ ಅಥವಾ ಸೊಸೈಟಿಗೆ ಕಾಂಟ್ರಿಬ್ಯೂಟ್ ಮಾಡ್ಬೋದು, ಮತ್ತು ಅವರು ತಮ್ಮ ಡಿಗ್ನಿಟಿ ರಿಸ್ಪೆಕ್ಟಾಗಿ ತಮ್ಮ ಲೈಫನ್ನು ಲೀಡ್ ಮಾಡ್ಬೋದು ಅಂತ ಹೇಳ್ಬೋದು. ಓವರಾಲ್ 4527 ಸೀನಿಯರ್ ಸಿಟಿಜನ್ಸ್ ಲಾಗಿನ್ ಪೋರ್ಟಲಲ್ಲಿ ರಿಜಿಸ್ಟರ್ ಮಾಡಿದ್ದಾರೆ ಥ್ರೂಔಟ್ ಇಂಡಿಯಾ. ನಮ್ಮ ಕರ್ನಾಟಕದ ನೋಡಿದರೆ 218 ಸೀನಿಯರ್ ಸಿಟಿಜನ್ಸ್ ಇದರಲ್ಲಿ ರಿಜಿಸ್ಟರ್ ಮಾಡಿದ್ದಾರೆ.
1: ಇದುವರೆಗೂ ಪ್ರಸಾರವಾಯಿತು ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯ ಹಾಗೂ ಕಮ್ಯುನಿಟಿ ರೇಡಿಯೋ ಅಸೋಸಿಯೇಷನ್ ಇವರ ಸಹಯೋಗದಲ್ಲಿ ಅಟಲ್ ವಯೋ ಅಭ್ಯುದಯ ಯೋಜನೆಯ ಆಧಾರಿತ ಸರಣಿ ಜಾಗೃತಿ ಕಾರ್ಯಕ್ರಮ ನಮ್ಮ ಹಿರಿಯರು ನಮ್ಮ ಗೌರವ ಸಂಚಿಕೆ 22 ತುರ್ತು ಸಿದ್ಧತೆ ಕುರಿತು ಜಾಗೃತಿ ಕಾರ್ಯಕ್ರಮ ಇದಾಗಿತ್ತು. ಹೀಗೆ ಕೇಳ್ತಾ ಇರಿ, ಇದು KLE ವೇಣುಧ್ವನಿ 90.4 FM. ನಮಸ್ಕಾರ.

0: बेळगावमधील केएलई बीएम कंकणवाडी आयुर्वेदा हॉस्पिटल आरोग्य क्षेत्रामध्ये उत्कृष्ट सेवा देत आहे. तुमच्या रोगाचं योग्य निदान करून आवश्यक असणारे सर्व उपचार तज्ज्ञ डॉक्टरांकडून दिले जातील. केएलई बीएम कंकणवाडी आयुर्वेदा हॉस्पिटलचा मुख्य उद्देश रोगाचं निदान करणं आणि योग्य उपचार करणं, तुमच्या आरोग्याची काळजी घेणं हेच आमचे ध्येय. तुमच्या आरोग्याच्या तक्रारी दूर करण्यासाठी आयुर्वेदिक उपचार घेण्यासाठी संपर्क करा केएलई बीएम कंकणवाडी आयुर्वेदा हॉस्पिटल आणि महाविद्यालय शहापूर बेळगाव. फोन नंबर 08312486286.
1: Seasons change, but your brilliance is timeless. P&G brings you the exclusive change of season offer.
2: Now get an incredible discount of 10,000 rupees per carat on the purchase of stunning diamond jewelry. Also enjoy up to 20% off on making charges of gold jewelry and a flat 20% off on making of silver.
1: Offer valid till 31st July 2026. Hurry, visit to Mrs. Purushottam Narayan Gadgil, Seraph and Jewelers today. Terms and conditions apply.
3: ಆರೋಗ್ಯವೇ ನಿಜವಾದ ಸಂಪತ್ತು. ನಿಮ್ಮ ಮತ್ತು ನಿಮ್ಮ ಕುಟುಂಬದ ಆರೋಗ್ಯದ ಕಾಳಜಿಗಾಗಿ ವಿಶ್ವಾಸಾರ್ಹ ಹೆಸರು KLE ಹೋಮಿಯೋಪತಿ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್, ಬಸವನಕುರ್ಚಿ, ಬೆಳಗಾವಿ. ಅನುಭವ ಹೊಂದಿದ ವೈದ್ಯರ ತಂಡ, ಸುಸಜ್ಜಿತ ಓಪಿಡಿ ಸೇವೆಗಳು, ಆಧುನಿಕ ಸೌಲಭ್ಯಗಳು, ಔಷಧಿ ವಿತರಣೆ ಹಾಗೂ ರೋಗಿ ಕೇಂದ್ರಿತ ಚಿಕಿತ್ಸಾ ಸೇವೆಗಳು ಇಲ್ಲಿ ಲಭ್ಯವಿವೆ. KLE ಸಂಸ್ಥೆ ಶಿಕ್ಷಣ, ಆರೋಗ್ಯ ಸೇವೆ ಮತ್ತು ವೈದ್ಯಕೀಯ ತರಬೇತಿಗೆ ಒತ್ತು ನೀಡುತ್ತದೆ. ಅಲರ್ಜಿ, ಚರ್ಮ ರೋಗಗಳು, ಸಂಧಿವಾತ ಮತ್ತು ಕೀಲು ನೋವು, ಮೈಗ್ರೇನ್, ಉಸಿರಾಟದ ಸಮಸ್ಯೆಗಳು, ಜೀರ್ಣಕ್ರಿಯೆ ತೊಂದರೆಗಳು, ಮಹಿಳಾ ಹಾಗೂ ಮಕ್ಕಳ ಆರೋಗ್ಯ ಸಮಸ್ಯೆಗಳು ಮತ್ತು ದೀರ್ಘಕಾಲದ ಆರೋಗ್ಯ ಸಮಸ್ಯೆಗಳಿಗೆ ಹೋಮಿಯೋಪತಿ ಚಿಕಿತ್ಸೆ ಲಭ್ಯ. ಆರೋಗ್ಯಕರ ಜೀವನಕ್ಕಾಗಿ ಹಿಂದೆ ಭೇಟಿ ನೀಡಿ KLE ಹೋಮಿಯೋಪತಿಕ್ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್, ಏರ್ಪೋರ್ಟ್ ರೋಡ್, ಬಸವನಕುರ್ಚಿ, ಬೆಳಗಾವಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ 9448148503 ಹಾಗೂ 8123871607.

0: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.
1: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ, ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
0: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೇಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಹಿಂದುಗಡೆ, ನೆಹರು ನಗರ, ಬೆಳಗಾವಿ. ಆರೋಗ್ಯಕ್ಕೆ ಹೊಸ ಜೀವ, ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ. ಮೂಲ ಸೌಲಭ್ಯಗಳು
1: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್, ರಕ್ತ ಕ್ಯಾನ್ಸರ್, ಅನ್ನನಾಳ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್
0: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರಚಿಕಿತ್ಸೆ, ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್, ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ.
1: ವಿಳಾಸ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೆಎಲ್ಇಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು MRC ಹಿಂದುಗಡೆ, ನೆಹರು ನಗರ, ಬೆಳಗಾವಿ.
0: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 0831255250 ಮತ್ತು 2473777, ಮೊಬೈಲ್ ಸಂಖ್ಯೆ 6360712326 ಆರ್ ಜಸ್ಟ್ ಡಯಲ್ 1099.
1: ಹಿಂದೆ ಭೇಟಿ ನೀಡಿ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.
2: Looking for a rewarding career in healthcare? Your journey starts here. Admissions are now open at KLE College of Physiotherapy, Hubballi, one of the leading institutions under KLE Academy of Higher Education and Research. Enroll in the Bachelor of Physiotherapy, BPT, a 5-year comprehensive program including 1 year of internships. Learn in modern labs and smart classrooms. Access digital libraries, hostel facilities and vibrant extracurricular activities. Don't miss this opportunity to step into a respected and fast-growing profession. Call now at 866-0335-218 or at 944-982-1222. Visit kcpt.kaher.edu.in. KLE College of Physiotherapy, empowering your future in healthcare.

0: KLE Society's Dr. Prabhakar Kore Super Speciality Hospital. Cure for all health-related problems. Experienced doctors and ultra-modern facilities ke saath. KLE Society's Dr. Prabhakar Kore Super Speciality Hospital and Medical Research Center. Nehru Nagar, Belagavi. Call 08312-473777.
1: ಬೆಳಗಾವಿಯಲ್ಲಿ ನೂತನವಾಗಿ ಆರಂಭವಾಗಲಿದೆ ಒನ್ ಲೈಫ್ ಅಂಬಿಕಾ ಇನ್ಫ್ರಾ ಬಿಲ್ಡ್ ಅಂಡ್ ಕೋರೆ ಡೆವಲಪರ್ಸ್ ಪ್ರಸ್ತುತಪಡಿಸುವ ಒನ್ ಲೈಫ್ ಸುಂದರ ಬದುಕಿನ ಹೊಸ ಆರಂಭ. 20 ವರ್ಷಗಳ ಭರವಸೆಯ ಹೆಸರು ಅಂಬಿಕಾ ಗ್ರೂಪ್ ಈಗ ಕೋರೆ ಡೆವಲಪರ್ಸ್ ಜೊತೆಗೂಡಿ ನಿಮಗಾಗಿ ತರುತ್ತಿದ್ದಾರೆ ಬೆಳಗಾವಿಯ ಹೆಮ್ಮೆಯ ಪ್ರಾಜೆಕ್ಟ್. ಸುಸಜ್ಜಿತ ಜೀವನ ಶೈಲಿಗಾಗಿ ಅತ್ಯಾಧುನಿಕ 2 BHK ಅಪಾರ್ಟ್ಮೆಂಟ್ಗಳು, ವಿಶ್ವ ದರ್ಜೆಯ ಸೌಲಭ್ಯಗಳು, ಸುಂದರವಾದ ಉದ್ಯಾನವನ, ಲ್ಯಾಂಡ್ಸ್ಕೇಪ್ ಗಾರ್ಡನ್, ಹೈಟೆಕ್ ಜಿಮ್ ಮತ್ತು ಯೋಗ ಕೇಂದ್ರ, ನಗರದ ಪ್ರಮುಖ ಶಾಲೆಗಳು, ಆಸ್ಪತ್ರೆಗಳು ಮತ್ತು ಬಸ್, ರೈಲು, ವಿಮಾನ ನಿಲ್ದಾಣಗಳಿಗೆ ಅತ್ಯಂತ ಹತ್ತಿರ. 24/7 ಭದ್ರತೆ ಮತ್ತು ಸ್ಮಾರ್ಟ್ ಫೀಚರ್ಸ್, 24/7 ನಿರಂತರ ನೀರಿನ ಸೌಲಭ್ಯ, ಸಂಪೂರ್ಣ ವಿದ್ಯುತ್ ಬ್ಯಾಕ್ಅಪ್, ಪರಿಸರ ಸ್ನೇಹಿ ಮಳೆ ನೀರು ಕೊಯ್ಲು ವ್ಯವಸ್ಥೆ, ಮಕ್ಕಳಿಗಾಗಿ ಸುರಕ್ಷಿತ ಮತ್ತು ಸುಸಜ್ಜಿತ ಆಟದ ಮೈದಾನ, ಪ್ರತಿ ಫ್ಲೋರ್ ಮತ್ತು ಪ್ರವೇಶ ದ್ವಾರದಲ್ಲಿ CCTV ಕ್ಯಾಮೆರಾಗಳು, ವಿಶಾಲವಾದ ಕಾರ್ ಮತ್ತು ಟೂ ವೀಲರ್ ಪಾರ್ಕಿಂಗ್ ವ್ಯವಸ್ಥೆ. ಒನ್ ಲೈಫ್ ಅಂಬಿಕಾ ಇನ್ಫ್ರಾ ಬಿಲ್ಡ್ ಅಂಡ್ ಕೋರೆ ಡೆವಲಪರ್ಸ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಅಂಬಿಕಾ ಪ್ಲಾಟಿನಂ G5 ಗ್ರೌಂಡ್ ಫ್ಲೋರ್ 9th Cross ಭಾಗ್ಯನಗರ ಬೆಳಗಾವಿ. ದೂರವಾಣಿ ಸಂಖ್ಯೆ 08314069685, ಮೊಬೈಲ್ ಸಂಖ್ಯೆ 7760477279. ನಿಮ್ಮ ಕನಸಿನ ಮನೆಯನ್ನು ಇಂದೇ ನನಸಾಗಿಸಿಕೊಳ್ಳಿ.

0: ಆರೋಗ್ಯವೇ ನಿಜವಾದ ಸಂಪತ್ತು. ನಿಮ್ಮ ಮತ್ತು ನಿಮ್ಮ ಕುಟುಂಬದ ಆರೋಗ್ಯದ ಕಾಳಜಿಗಾಗಿ ವಿಶ್ವಾಸಾರ್ಹ ಹೆಸರು KLE ಹೋಮಿಯೋಪತಿ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್, ಬಸವನಕುರ್ಚಿ, ಬೆಳಗಾವಿ. ಅನುಭವ ಹೊಂದಿದ ವೈದ್ಯರ ತಂಡ, ಸುಸಜ್ಜಿತ ಓಪಿಡಿ ಸೇವೆಗಳು, ಆಧುನಿಕ ಸೌಲಭ್ಯಗಳು, ಔಷಧಿ ವಿತರಣೆ ಹಾಗೂ ರೋಗಿ ಕೇಂದ್ರಿತ ಚಿಕಿತ್ಸಾ ಸೇವೆಗಳು ಇಲ್ಲಿ ಲಭ್ಯವಿವೆ. KLE ಸಂಸ್ಥೆ ಶಿಕ್ಷಣ, ಆರೋಗ್ಯ ಸೇವೆ ಮತ್ತು ವೈದ್ಯಕೀಯ ತರಬೇತಿಗೆ ಒತ್ತು ನೀಡುತ್ತದೆ. ಅಲರ್ಜಿ, ಚರ್ಮ ರೋಗಗಳು, ಸಂಧಿವಾತ ಮತ್ತು ಕೀಲು ನೋವು, ಮೈಗ್ರೇನ್, ಉಸಿರಾಟದ ಸಮಸ್ಯೆಗಳು, ಜೀರ್ಣಕ್ರಿಯೆ ತೊಂದರೆಗಳು, ಮಹಿಳಾ ಹಾಗೂ ಮಕ್ಕಳ ಆರೋಗ್ಯ ಸಮಸ್ಯೆಗಳು ಮತ್ತು ದೀರ್ಘಕಾಲದ ಆರೋಗ್ಯ ಸಮಸ್ಯೆಗಳಿಗೆ ಹೋಮಿಯೋಪತಿ ಚಿಕಿತ್ಸೆ ಲಭ್ಯ. ಆರೋಗ್ಯಕರ ಜೀವನಕ್ಕಾಗಿ ಹಿಂದೆ ಭೇಟಿ ನೀಡಿ KLE ಹೋಮಿಯೋಪತಿಕ್ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್, ಏರ್ಪೋರ್ಟ್ ರೋಡ್, ಬಸವನಕುರ್ಚಿ, ಬೆಳಗಾವಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ 9448145033 ಹಾಗೂ 8123871607.
1: Seasons change, but your brilliance is timeless. P&G brings you the exclusive change of season offer.
2: Now get an incredible discount of 10,000 rupees per carat on the purchase of stunning diamond jewelry. Also enjoy up to 20% off on making charges of gold jewelry and a flat 20% off on making of silver.
1: Offer valid till 31st July 2026. Hurry, visit to Mrs. Purushottam Narayan Gadgil, Seraph and Jewelers today. Terms and conditions apply.
0: ಆರೋಗ್ಯವೇ ನಿಜವಾದ ಸಂಪತ್ತು. ನಿಮ್ಮ ಮತ್ತು ನಿಮ್ಮ ಕುಟುಂಬದ ಆರೋಗ್ಯದ ಕಾಳಜಿಗಾಗಿ ವಿಶ್ವಾಸಾರ್ಹ ಹೆಸರು KLE ಹೋಮಿಯೋಪತಿ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್, ಬಸವನಕುರ್ಚಿ, ಬೆಳಗಾವಿ. ಅನುಭವ ಹೊಂದಿದ ವೈದ್ಯರ ತಂಡ, ಸುಸಜ್ಜಿತ ಓಪಿಡಿ ಸೇವೆಗಳು, ಆಧುನಿಕ ಸೌಲಭ್ಯಗಳು, ಔಷಧಿ ವಿತರಣೆ ಹಾಗೂ ರೋಗಿ ಕೇಂದ್ರಿತ ಚಿಕಿತ್ಸಾ ಸೇವೆಗಳು ಇಲ್ಲಿ ಲಭ್ಯವಿವೆ. KLE ಸಂಸ್ಥೆ ಶಿಕ್ಷಣ, ಆರೋಗ್ಯ ಸೇವೆ ಮತ್ತು ವೈದ್ಯಕೀಯ ತರಬೇತಿಗೆ ಒತ್ತು ನೀಡುತ್ತದೆ. ಅಲರ್ಜಿ, ಚರ್ಮ ರೋಗಗಳು, ಸಂಧಿವಾತ ಮತ್ತು ಕೀಲು ನೋವು, ಮೈಗ್ರೇನ್, ಉಸಿರಾಟದ ಸಮಸ್ಯೆಗಳು, ಜೀರ್ಣಕ್ರಿಯೆ ತೊಂದರೆಗಳು, ಮಹಿಳಾ ಹಾಗೂ ಮಕ್ಕಳ ಆರೋಗ್ಯ ಸಮಸ್ಯೆಗಳು ಮತ್ತು ದೀರ್ಘಕಾಲದ ಆರೋಗ್ಯ ಸಮಸ್ಯೆಗಳಿಗೆ ಹೋಮಿಯೋಪತಿ ಚಿಕಿತ್ಸೆ ಲಭ್ಯ. ಆರೋಗ್ಯಕರ ಜೀವನಕ್ಕಾಗಿ ಹಿಂದೆ ಭೇಟಿ ನೀಡಿ KLE ಹೋಮಿಯೋಪತಿಕ್ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್, ಏರ್ಪೋರ್ಟ್ ರೋಡ್, ಬಸವನಕುರ್ಚಿ, ಬೆಳಗಾವಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ 9448145033 ಹಾಗೂ 8123871607.
3: ಹುಬ್ಬಳ್ಳಿಯ KLE ಫಿಸಿಯೋಥೆರಪಿ ಕಾಲೇಜ್ ನಿಮ್ಮ ಕನಸಿಗೆ ನೀಡುವೆವು ಹೊಸ ಸ್ಟೇಜ್. ಅತ್ಯಾಧುನಿಕ ಲ್ಯಾಬ್, ಸ್ಮಾರ್ಟ್ ಕ್ಲಾಸ್ ರೂಮ್ಗಳ ಸೌಲಭ್ಯ, ನುರಿತ ತಜ್ಞರಿಂದ ಕ್ಲಿನಿಕಲ್ ತರಬೇತಿ ಲಭ್ಯ. ಬಿಪಿಟಿ ಪ್ರವೇಶಗಳು ಆರಂಭವಾಗಿದೆ. ಬನ್ನಿ, ಉಜ್ವಲ ಭವಿಷ್ಯ ನಿಮ್ಮದಾಗಿದೆ. KLE ಫಿಸಿಯೋಥೆರಪಿ ಕಾಲೇಜ್, ಹುಬ್ಬಳ್ಳಿ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 8660335218. ವೆಬ್ಸೈಟ್ kcpt.kahir.edu.in. KLE ಸಂಸ್ಥೆ, ನಿಮ್ಮ ಯಶಸ್ಸಿನ ಭರವಸೆ.
4: ಧ್ವನಿ

0: ಕೆಎಲ್ಇ ಡಾಕ್ಟರ್ ಪ್ರಭಾಕರ್ ಕೋರೆ ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರದಿಂದ 24 ಗಂಟೆಗಳ ತುರ್ತು ಸೇವೆಗಾಗಿ ಕರೆ ಮಾಡಿ. ಟೋಲ್ ಫ್ರೀ ಸಹಾಯವಾಣಿ ಸಂಖ್ಯೆ 1099. ಸಂಖ್ಯೆ ಮತ್ತೊಮ್ಮೆ 1099.
1: ಹುಬ್ಬಳ್ಳಿಯ ಕೆಎಲ್ಇ ಫಿಸಿಯೋಥೆರಪಿ ಕಾಲೇಜ್ ನಿಮ್ಮ ಕನಸಿಗೆ ನೀಡುವೆವು ಹೊಸ ಸ್ಟೇಜ್. ಅತ್ಯಾಧುನಿಕ ಲ್ಯಾಬ್, ಸ್ಮಾರ್ಟ್ ಕ್ಲಾಸ್ ರೂಮ್ಗಳ ಸೌಲಭ್ಯ, ನುರಿತ ತಜ್ಞರಿಂದ ಕ್ಲಿನಿಕಲ್ ತರಬೇತಿ ಲಭ್ಯ, ಬಿಪಿಟಿ ಪ್ರವೇಶಗಳು ಆರಂಭವಾಗಿದೆ. ಬನ್ನಿ, ಉಜ್ವಲ ಭವಿಷ್ಯ ನಿಮ್ಮದಾಗಿದೆ. ಕೆಎಲ್ಇ ಫಿಸಿಯೋಥೆರಪಿ ಕಾಲೇಜ್, ಹುಬ್ಬಳ್ಳಿ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 8660335218. ವೆಬ್ಸೈಟ್ kcpt.kahir.edu.in. ಕೆಎಲ್ಇ ಸಂಸ್ಥೆ, ನಿಮ್ಮ ಯಶಸ್ಸಿನ ಭರವಸೆ.
2: Seasons change, but your brilliance is timeless. P&G brings you the exclusive change of season offer.
3: Now get an incredible discount of 10,000 rupees per carat on the purchase of stunning diamond jewelry. Also enjoy up to 20% off on making charges of gold jewelry and a flat 20% off on making of silver.
2: Offer valid till 31st July 2026. Hurry, visit to Mrs. Purushottam Narayan Gadgil, Seraph and Jewelers today. Terms and conditions apply.

0: Seasons change, but your brilliance is timeless. P&G brings you the exclusive change of season offer.
1: Now get an incredible discount of 10,000 rupees per carat on the purchase of stunning diamond jewelry. Also enjoy up to 20% off on making charges of gold jewelry and a flat 20% off on making of silver.
0: Offer valid till 31st July 2026. Hurry, visit to Mrs. Purushottam Narayan Gadgil, Seraph and Jewelers today. Terms and conditions apply.
2: KLE Cancer Hospital, Belagavi.
3: Prapratama Bharige, Uttara Karnatakada, Belagavi, Atenta Anubavi Hago Nurita Vaidera Tanda, Atyadunika Matu Susajita, Yantropakaranagalondige.
2: KLE Cancer Hospital, Kaylee's Dr. Prabhakar Kore Hospital and MRC Hindugade, Nehru Nagara, Belagavi. Arogya Ke Hosajiva, Cancer Piditarige, Asha Kirana Vada, KLE Cancer Hospital, Belagavi. ಮೂಲ ಸೌಲಭ್ಯಗಳು
3: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್, ರಕ್ತ ಕ್ಯಾನ್ಸರ್, ಅನ್ನನಾಳ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್
2: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರಚಿಕಿತ್ಸೆ, ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್, ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ.
3: ವಿಳಾಸ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೆಎಲ್ಇ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು ಎಂಆರ್ಸಿ ಹಿಂದುಗಡೆ, ನೆಹರು ನಗರ, ಬೆಳಗಾವಿ.
2: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 08312552500 ಮತ್ತು 4733777 ಮೊಬೈಲ್ ಸಂಖ್ಯೆ 6360712326 ಆರ್ ಜಸ್ಟ್ ಡೈಲ್ 1099.
3: ಇಂದೇ ಭೇಟಿ ನೀಡಿ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.

0: ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು: ದೇಶದ ಸೆಮಿಕಂಡಕ್ಟರ್ ವಿನ್ಯಾಸ ಉತ್ಪಾದನಾ ಪರಿಸರ ವ್ಯವಸ್ಥೆ ಬಲಪಡಿಸಲು ಸೆಮಿಕಾನ್ 2.0ಗೆ ಕೇಂದ್ರ ಸಚಿವ ಸಂಪುಟ ಅನುಮೋದನೆ. ಭಾರತ ಬ್ರಿಟನ್ ಸಮಗ್ರ ಆರ್ಥಿಕ ವ್ಯಾಪಾರ ಒಪ್ಪಂದ ಇಂದಿನಿಂದ ಜಾರಿಗೆ. ಮೊದಲ ದಿನ ಭಾರತದಿಂದ 140 ದಶಲಕ್ಷ ಮೌಲ್ಯದ ಸರಕುಗಳು ಬ್ರಿಟನ್ಗೆ ರಫ್ತು. ಇರಾನ್ ಮೇಲೆ ಪುನಃ ನೌಕಾ ದಿಗ್ಬಂಧನ ಹೇರಿದ ಅಮೆರಿಕ. ಫಿಫಾ ವಿಶ್ವಕಪ್ ಫುಟ್ಬಾಲ್ 2ನೇ ಸೆಮಿಫೈನಲ್ ಪಂದ್ಯದಲ್ಲಿ ಅರ್ಜೆಂಟೀನಾ ಇಂಗ್ಲೆಂಡ್ ಮುಖಾಮುಖಿ. ವಾರ್ತೆಗಳ ವಿವರ: ಉತ್ತರ ಪ್ರದೇಶದ ವಾರಣಾಸಿ ರಿಂಗ್ ರಸ್ತೆ ಮತ್ತು ರಾಷ್ಟೀಯ ಹೆದ್ದಾರಿ 19ರ ನಡುವೆ 46 ಕಿಲೋಮೀಟರ್ಗಳಿಗೂ ಹೆಚ್ಚು ಉದ್ದದ 6 ಪಥದ ಗ್ರೀನ್ಫೀಲ್ಡ್ ಎಲಿವೇಟೆಡ್ ಕಾರಿಡಾರ್ ಅನ್ನು ಕೇಂದ್ರ ಸಚಿವ ಸಂಪುಟ ಇಂದು ಅನುಮೋದಿಸಿದೆ. ಈ ಕುರಿತು ನವದೆಹಲಿಯಲ್ಲಿ ಇಂದು ಮಾಹಿತಿ ನೀಡಿದ ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಖಾತೆ ಸಚಿವ ಅಶ್ವಿನಿ ವೈಷ್ಣವ್, ಯೋಜನೆಯ ಒಟ್ಟು ಬಂಡವಾಳ ವೆಚ್ಚ 14,400 ಕೋಟಿ ರೂಪಾಯಿಗಳಿಗಿಂತ ಹೆಚ್ಚಿದ್ದು, ರಾಷ್ಟೀಯ ಹೆದ್ದಾರಿ 19 ಮತ್ತು ವಾರಣಾಸಿ ರಿಂಗ್ ರಸ್ತೆ ನಡುವೆ ತಡೆರಹಿತ ಸಂಪರ್ಕವನ್ನು ಒದಗಿಸುತ್ತದೆ. ಇದು ನಗರ ಚಲನಶೀಲತೆಯನ್ನು ಸುಧಾರಿಸುತ್ತದೆ. ಯೋಜನೆಯು ಸರಾಸರಿ ಪ್ರಮಾಣದ ಸಮಯವನ್ನು ಸುಮಾರು 60 ನಿಮಿಷಗಳಿಂದ 20 ನಿಮಿಷಗಳಿಗೆ ಇಳಿಸುವ ನಿರೀಕ್ಷೆ ಇದೆ ಎಂದು ಹೇಳಿದ್ದಾರೆ. ಭಾರತದ ಸೆಮಿಕಂಡಕ್ಟರ್ ವಿನ್ಯಾಸ ಮತ್ತು ಉತ್ಪಾದನಾ ಪರಿಸರ ವ್ಯವಸ್ಥೆಯನ್ನು ಬಲಪಡಿಸಲು 1,07,500 ಕೋಟಿ ರೂಪಾಯಿಗಳ ವೆಚ್ಚದೊಂದಿಗೆ ಸೆಮಿಕಾನ್ 2.0ಗೆ ಕೇಂದ್ರ ಸಚಿವ ಸಂಪುಟ ಅನುಮೋದನೆ ನೀಡಿದೆ ಎಂದು ಸಚಿವ ಅಶ್ವಿನಿ ವೈಷ್ಣವ್ ತಿಳಿಸಿದ್ದಾರೆ. ಈ ಯೋಜನೆಯು ಆರ್ಥಿಕ ಬೆಳವಣಿಗೆಯನ್ನು ಬೆಂಬಲಿಸುತ್ತದೆ, ಪೂರೈಕೆ ಸರಪಳಿ ಸ್ಥಿತಿಸ್ಥಾಪಕತ್ವವನ್ನು ಬಲಪಡಿಸುತ್ತದೆ ಮತ್ತು ನಿರ್ಣಾಯಕ ವಲಯಗಳಲ್ಲಿ ತಾಂತ್ರಿಕ ನಾಯಕತ್ವವನ್ನು ಸ್ಥಾಪಿಸುತ್ತದೆ ಎಂದು ಅವರು ಹೇಳಿದ್ದಾರೆ. 62,500 ಕೋಟಿ ರೂಪಾಯಿಗಳ ವೆಚ್ಚದ ಮೊಬೈಲ್ ಫೋನ್ ಉತ್ಪಾದನಾ ಯೋಜನೆಗೆ ಕೇಂದ್ರ ಸಚಿವ ಸಂಪುಟ ಅನುಮೋದನೆ ನೀಡಿದೆ. ಮುಂದಿನ 5 ವರ್ಷಗಳವರೆಗೆ ಈ ಯೋಜನೆಯನ್ನು ಜಾರಿಗೆ ತರಲಾಗುವುದು ಎಂದು ಸಚಿವ ಅಶ್ವಿನಿ ವೈಷ್ಣವ್ ಮಾಹಿತಿ ನೀಡಿದ್ದಾರೆ. ಒಡಿಶಾ ಮತ್ತು ಜಾರ್ಖಂಡ್ನಾದ್ಯಂತ 4 ಜಿಲ್ಲೆಗಳನ್ನು ಒಳಗೊಂಡ 2 ಮಲ್ಟಿಟ್ರ್ಯಾಕಿಂಗ್ ಯೋಜನೆಗಳಿಗೆ ಕೇಂದ್ರ ಸಚಿವ ಸಂಪುಟ ಅನುಮೋದನೆ ನೀಡಿದೆ. ಈ ಯೋಜನೆಯು ಒಡಿಶಾದಲ್ಲಿ ಪರದೀಪ್ ಹರಿದಾಸ್ಪುರ್ ಡಬಲ್ ಟ್ರ್ಯಾಕ್ ಮತ್ತು ಜಾರ್ಖಂಡ್ನಲ್ಲಿ ರಾಜ್ಖರ್ ಸವಾನ್ ದಂಗೋಪೋಸಿ 4ನೇ ಮಾರ್ಗವನ್ನು ಒಳಗೊಂಡಿದೆ. ಸುಮಾರು 3,907 ಕೋಟಿ ರೂಪಾಯಿಗಳ ಒಟ್ಟು ಅಂದಾಜು ವೆಚ್ಚದೊಂದಿಗೆ ಯೋಜನೆ 2030-31ರ ವೇಳೆಗೆ ಪೂರ್ಣಗೊಳ್ಳುವ ನಿರೀಕ್ಷೆ ಇದೆ ಎಂದು ಅವರು ಮಾಹಿತಿ ನೀಡಿದ್ದಾರೆ. ಆತ್ಮನಿರ್ಭರ ಭಾರತಕ್ಕಾಗಿ ಯೂರಿಯಾ 2026ರ ರಾಷ್ಟೀಯ ಹೂಡಿಕೆ ನೀತಿಯನ್ನು ಕೇಂದ್ರ ಸಚಿವ ಸಂಪುಟ ಅನುಮೋದನೆ ನೀಡಿದೆ. ದೇಶದಲ್ಲಿ ಅನಿಲ ಆಧಾರಿತ ಯೂರಿಯಾ ಉತ್ಪಾದನಾ ಘಟಕಗಳನ್ನು ಸ್ಥಾಪಿಸಲು, ಯೂರಿಯಾ ವಲಯದಲ್ಲಿ ನೂತನ ಹೂಡಿಕೆಗಳನ್ನು ಪ್ರೋತ್ಸಾಹಿಸಲು ಈ ನೀತಿಯು ಪ್ರಯತ್ನಿಸುತ್ತದೆ. ಇದು ಸ್ವಾವಲಂಬನೆಯ ಗುರಿಯನ್ನು ಸಾಧಿಸಲು ಸಹಾಯ ಮಾಡುತ್ತದೆ ಎಂದು ಸಚಿವ ಅಶ್ವಿನಿ ವೈಷ್ಣವ್ ಹೇಳಿದ್ದಾರೆ. ಭಾರತ ಬ್ರಿಟನ್ ಸಮಗ್ರ ಆರ್ಥಿಕ ಮತ್ತು ವ್ಯಾಪಾರ ಒಪ್ಪಂದ ಸಿಇಟಿಎ ಎಂದು ಜಾರಿಗೆ ಬಂದಿದ್ದು, ಮೊದಲ ದಿನದಂದು ಭಾರತದಿಂದ 140 ದಶಲಕ್ಷ ಮೌಲ್ಯದ ಸರಕುಗಳನ್ನು ಬ್ರಿಟನ್ಗೆ ರಫ್ತು ಮಾಡಲಾಗುತ್ತಿದೆ ಎಂದು ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯದ ಕಾರ್ಯದರ್ಶಿ ರಾಜೇಶ್ ಅಗರ್ವಾಲ್ ತಿಳಿಸಿದ್ದಾರೆ. ಕರ್ನಾಟಕದಲ್ಲಿ ಬ್ರಿಟನ್ ಡೆಪ್ಯೂಟಿ ಹೈಕಮಿಷನರ್ ಚಂದ್ರು ಅಯ್ಯರ್ ಬೆಂಗಳೂರಿನಲ್ಲಿ ರಫ್ತು ಸಾಗಣೆಗೆ ಚಾಲನೆಯನ್ನು ನೀಡಿದರು. ಆಕಾಶವಾಣಿಯೊಂದಿಗೆ ಮಾತನಾಡಿದ ಅವರು, ಎರಡೂ ದೇಶಗಳ ಸರಕುಗಳಿಗೆ ಆದ್ಯತೆಯ ಸುಂಕಗಳು ದೊರೆಯಲಿದ್ದು, ಇದು ಎರಡೂ ದೇಶಗಳ ನಡುವಿನ ದ್ವಿಪಕ್ಷೀಯ ವ್ಯಾಪಾರವನ್ನು ಮತ್ತಷ್ಟು ಹೆಚ್ಚಿಸುತ್ತದೆ ಎಂದು ಹೇಳಿದ್ದಾರೆ. ಹೈದರಾಬಾದ್ನಲ್ಲಿ ತೆಲಂಗಾಣದಿಂದ ಬ್ರಿಟನ್ಗೆ ರಫ್ತು ಸಾಗಣೆಗೆ ಇಂದು ಚಾಲನೆ ನೀಡಲಾಯಿತು. ಪಂಜಾಬ್ನ ಅಮೃತಸರ ಮತ್ತು ಲೂಧಿಯಾನದಿಂದ ಸಿದ್ಧ ಉಡುಪುಗಳು ಮತ್ತು ಉಣ್ಣೆ ಹಾಗೂ ವರ್ಸ್ಟೆಡ್ ನೂಲುಗಳ ರಫ್ತಿಗೆ ಹಸಿರು ನಿಶಾನೆ ತೋರಲಾಯಿತು. ಮಹಾರಾಷ್ಟದ ಮುಂಬೈನಲ್ಲಿ ರಫ್ತು ಸಾಗಣೆಗೆ ಚಾಲನೆ ನೀಡಲಾಯಿತು. ರಾಸಾಯನಿಕಗಳು, ಔಷಧಗಳು, ಪ್ಲಾಸ್ಟಿಕ್ಗಳು, ಆಹಾರ ಉತ್ಪನ್ನ ಮತ್ತು ಮಸಾಲೆ ಸೇರಿದಂತೆ ವಿವಿಧ ಸರಕುಗಳ ರಫ್ತಿಗೆ ಹಸಿರು ನಿಶಾನೆ ತೋರಲಾಯಿತು. ಭಾರತ ಬ್ರಿಟನ್ ಸಮಗ್ರ ಆರ್ಥಿಕ ಮತ್ತು ವ್ಯಾಪಾರ ಒಪ್ಪಂದ ಸಿಇಟಿಎ ಹಾಗೂ ಸಾಮಾಜಿಕ ಭದ್ರತೆಯ ಒಪ್ಪಂದದ ಅನುಷ್ಠಾನ ಭಾರತ ಮತ್ತು ಬ್ರಿಟನ್ ನಡುವಿನ ಶಾಶ್ವತ ಪಾಲುದಾರಿಕೆಯಲ್ಲಿ ಮಹತ್ವದ ಮೈಲಿಗಲ್ಲಾಗಿದೆ ಎಂದು ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಹೇಳಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಅವರು, ಈ ಒಪ್ಪಂದಗಳು ಮಾರುಕಟ್ಟೆ ಪ್ರವೇಶವನ್ನು ಗಮನಾರ್ಹವಾಗಿ ವಿಸ್ತರಣೆ ಮಾಡುತ್ತವೆ, ವ್ಯಾಪಾರ ಮತ್ತು ಸೇವೆಗಳನ್ನು ಬಲಪಡಿಸುತ್ತವೆ ಮತ್ತು ವೃತ್ತಿಪರರಿಗೆ ಹೆಚ್ಚಿನ ಚಲನಶೀಲತೆಯನ್ನು ಸುಗಮಗೊಳಿಸುತ್ತವೆ ಎಂದು ತಿಳಿಸಿದ್ದಾರೆ. ಇದು ದೇಶದ ಉದ್ಯಮಿಗಳು, ರೈತರು, ತಯಾರಕರು, ಎಂಎಸ್ಎಂಇಗಳು ಮತ್ತು ಕೌಶಲ್ಯಪೂರ್ಣ ವೃತ್ತಿಪರರಿಗೆ ನೂತನ ಅವಕಾಶಗಳನ್ನು ಸೃಷ್ಟಿಸುತ್ತವೆ. ಜವಳಿ, ಚರ್ಮ, ರತ್ನಗಳು, ಆಭರಣ ಮತ್ತು ಎಂಜಿನಿಯರಿಂಗ್ ಸರಕುಗಳು, ಸಮುದ್ರ ಉತ್ಪನ್ನಗಳು, ರಾಸಾಯನಿಕಗಳು ಮತ್ತು ಸಂಸ್ಕರಿಸಿದ ಆಹಾರಗಳಂತಹ ಕ್ಷೇತ್ರಗಳಿಗೆ ಅಪಾರ ಸಾಮರ್ಥ್ಯವನ್ನು ಮತ್ತಷ್ಟು ಹೆಚ್ಚಿಸುತ್ತದೆ ಎಂದು ಅವರು ಹೇಳಿದ್ದಾರೆ. ಭಾರತ ಬ್ರಿಟನ್ ಸಂಬಂಧಗಳಲ್ಲಿನ ಈ ಹೊಸ ಅಧ್ಯಾಯವು ಹಂಚಿಕೆಯ ಸಮೃದ್ಧಿ, ನಾವೀನ್ಯತೆ ಮತ್ತು ಸುಸ್ಥಿರ ಆರ್ಥಿಕ ಬೆಳವಣಿಗೆಗೆ ಕೊಡುಗೆ ನೀಡುತ್ತದೆ ಹಾಗೂ ಎರಡೂ ರಾಷ್ಟ್ರಗಳ ನಡುವಿನ ಸ್ನೇಹದ ಬಂಧವನ್ನು ಮತ್ತಷ್ಟು ಗಟ್ಟಿಗೊಳಿಸುತ್ತದೆ ಎಂದು ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಇಂದು ಜಾರಿಗೆ ಬಂದಿರುವ ಸಮಗ್ರ ಆರ್ಥಿಕ ಮತ್ತು ವ್ಯಾಪಾರ ಒಪ್ಪಂದ ಸಿಇಟಿ ಮತ್ತು ಸಾಮಾಜಿಕ ಭದ್ರತೆಯ ಒಪ್ಪಂದವು ಭಾರತ ಬ್ರಿಟನ್ ನಡುವಿನ ಪಾಲುದಾರಿಕೆಯಲ್ಲಿ ಮಹತ್ವದ ಕ್ಷಣವಾಗಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಅವರ ಪೋಸ್ಟ್ ಅನ್ನು ಪ್ರಧಾನಿ ಹಂಚಿಕೊಂಡಿದ್ದಾರೆ. ಬ್ರಿಟನ್ ಮಾರುಕಟ್ಟೆಗೆ ಬಲವಾದ ಪ್ರವೇಶವನ್ನು ಪಡೆಯುವ ಹಲವಾರು ಚೈತನ್ಯಶೀಲ ವಲಯಗಳೊಂದಿಗೆ ಭಾರತದ ರೈತರು, ಉದ್ಯಮಿಗಳು ಮತ್ತು ಎಂಎಸ್ಎಂಇಗಳಿಗೆ ಹೊಸ ವೇಗವನ್ನು ನೀಡುತ್ತದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಅಭಿಪ್ರಾಯಪಟ್ಟಿದ್ದಾರೆ. ಇದು ತಂತ್ರಜ್ಞಾನ, ವೃತ್ತಿಪರ ಸೇವೆಗಳು ಮತ್ತು ನಾವೀನ್ಯತೆಯಲ್ಲಿ ಸಹಕಾರವನ್ನು ಗಾಢವಾಗಿಸುತ್ತವೆ ಮತ್ತು ಕೌಶಲ್ಯಪೂರ್ಣ ಭಾರತೀಯ ಪ್ರತಿಭೆಗಳಿಗೆ ಹೆಚ್ಚಿನ ಚಲನಶೀಲತೆಯನ್ನು ಬೆಂಬಲಿಸುತ್ತದೆ ಎಂದು ಹೇಳಿದ್ದಾರೆ. ಸಾಮಾಜಿಕ ಭದ್ರತಾ ಒಪ್ಪಂದವು ಬ್ರಿಟನ್ನಲ್ಲಿ ತಾತ್ಕಾಲಿಕವಾಗಿ ಕೆಲಸ ಮಾಡುವ ಭಾರತೀಯ ವೃತ್ತಿಪರರಿಗೆ ಅಮೂಲ್ಯವಾದ ಬೆಂಬಲವನ್ನು ನೀಡುತ್ತದೆ ಮತ್ತು ಭಾರತೀಯ ಉದ್ಯಮಗಳ ಸ್ಪರ್ಧಾತ್ಮಕತೆಯನ್ನು ಬಲಪಡಿಸುತ್ತದೆ ಎಂದು ಪ್ರಧಾನಿ ನರೇಂದ್ರ ಮೋದಿಯವರು ತಿಳಿಸಿದ್ದಾರೆ. ಇಂದು ಜಾರಿಗೆ ಬಂದಿರುವಂತಹ ಭಾರತ ಬ್ರಿಟನ್ ಮುಕ್ತ ವ್ಯಾಪಾರ ಒಪ್ಪಂದವನ್ನು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಶ್ಲಾಘಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಅವರು ಜವಳಿ, ಚರ್ಮ, ಎಂಜಿನಿಯರಿಂಗ್, ಆಹಾರ ಸಂಸ್ಕರಣೆ, ಔಷಧಗಳು ಮತ್ತು ಎಂಎಸ್ಎಂಇ ಸೇರಿದಂತೆ ಭಾರತೀಯ ರಫ್ತಿನ 99% ಶೂನ್ಯ ಸುಂಕ ಮಾರುಕಟ್ಟೆ ಪ್ರವೇಶ ನೀಡುತ್ತದೆ ಎಂದು ಹೇಳಿದ್ದಾರೆ. ಕೇಂದ್ರ ಸರ್ಕಾರ ಎತ್ತಿ ಹಿಡಿಯುವಂತಹ ಜನಪರ ರಾಜತಾಂತ್ರಿಕತೆಯ ದೃಷ್ಟಿಕೋನಕ್ಕೆ ಈ ಒಪ್ಪಂದ ಸಾಕ್ಷಿಯಾಗಿದೆ. ಈ ಒಪ್ಪಂದವು ಉಭಯ ದೇಶಗಳ ನಡುವಿನ ಸಂಬಂಧಗಳನ್ನು ಬಲಪಡಿಸುವಾಗ ಬ್ರಿಟನ್ನಲ್ಲಿರುವಂತಹ ಭಾರತೀಯ ವೃತ್ತಿಪರರಿಗೆ ಗಮನಾರ್ಹ ವಿನಾಯಿತಿಗಳನ್ನು ವಿತರಿಸುತ್ತದೆ ಎಂದು ಸಚಿವ ಅಮಿತ್ ಶಾ ತಿಳಿಸಿದ್ದಾರೆ. ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಇಂದು ಬೆಲ್ಜಿಯಂನ ಬ್ರಸೆಲ್ಸ್ನಲ್ಲಿ ಐರೋಪ್ಯ ಒಕ್ಕೂಟದ ಸ್ಟಾರ್ಟ್ಅಪ್ಗಳು, ಸಂಶೋಧನೆ ಮತ್ತು ನಾವೀನ್ಯತೆ ಆಯುಕ್ತೆ ಎಕಟೆರಿನಾ ಜಹರೀವಾ ಅವರನ್ನ ಭೇಟಿಯಾಗಿ ಮಾತುಕತೆ ನಡೆಸಿದರು. ಸಭೆಯಲ್ಲಿ ಶುದ್ಧ ಮತ್ತು ಹಸಿರು ಇಂಧನ ತಂತ್ರಜ್ಞಾನಗಳಲ್ಲಿ ಸಂಶೋಧನೆಗೆ ಅವಕಾಶಗಳ ಕುರಿತು ಚರ್ಚೆ ನಡೆಸಲಾಯಿತು. ನಾವೀನ್ಯತೆ ಕೇಂದ್ರಗಳು, ಸ್ಟಾರ್ಟ್ಅಪ್ಗಳು ಮತ್ತು ವಿವಿಧ ವಿಷಯಗಳ ಕುರಿತು ಪರಸ್ಪರ ಅಭಿಪ್ರಾಯಗಳನ್ನು ವಿನಿಮಯ ಮಾಡಿಕೊಳ್ಳಲಾಯಿತು. ಬೆಲ್ಜಿಯಂಗೆ ತಮ್ಮ 2 ದಿನಗಳ ಅಧಿಕೃತ ಭೇಟಿಯಲ್ಲಿರುವ ಡಾ ಎಸ್ ಜೈಶಂಕರ್ ಬ್ರಸೆಲ್ಸ್ನಲ್ಲಿ ನಡೆದ ಭಾರತ ಬೆಲ್ಜಿಯಂ ಕಾರ್ಯತಂತ್ರದ ಸಂವಾದವನ್ನು ಬೆಲ್ಜಿಯಂ ಉಪಪ್ರಧಾನಿ ಮತ್ತು ವಿದೇಶಾಂಗ ಸಚಿವ ಮ್ಯಾಕ್ಸಿಮ್ ಪ್ರೆವೋಟ್ ಅವರೊಂದಿಗೆ ಸಹ ಅಧ್ಯಕ್ಷತೆಯನ್ನು ವಹಿಸಿದ್ದರು. ಸಭೆಯಲ್ಲಿ ರಾಜಕೀಯ, ಆರ್ಥಿಕ, ಹೂಡಿಕೆಗಳು, ಶುದ್ಧ ಇಂಧನ, ರಕ್ಷಣೆ, ಚಲನಶೀಲತೆ ಮತ್ತು ಔಷಧೀಯ ಕ್ಷೇತ್ರಗಳಲ್ಲಿ ಸಹಕಾರವನ್ನು ಪರಿಶೀಲನೆ ಮಾಡಿದರು. ಪಶ್ಚಿಮ ಏಷ್ಯಾ ಸೇರಿದಂತೆ ಜಾಗತಿಕ ಬೆಳವಣಿಗೆಗಳ ಕುರಿತು ಉಭಯ ಕಡೆಯವರು ತಮ್ಮ ಅಭಿಪ್ರಾಯಗಳನ್ನು ವಿನಿಮಯ ಮಾಡಿಕೊಂಡರು. ಹಾರ್ಮೋನ್ ಜಲಸಂಧಿಯ ಮೂಲಕ ಹಾದು ಹೋಗಲು ಪ್ರಯತ್ನಿಸುತ್ತಿರುವಂತಹ ಹಡಗುಗಳ ಮೇಲೆ ಇರಾನ್ ನಡೆಸಿದ ದಾಳಿಗೆ ಪ್ರತೀಕಾರವಾಗಿ ಅಮೆರಿಕ ಇರಾನ್ ಮೇಲೆ ಪುನಃ ನೌಕಾ ದಿಗ್ಬಂಧನ ಹೇರಿದೆ ಹಾಗೂ ಇಂದು ತನ್ನ ವೈಮಾನಿಕ ದಾಳಿಯನ್ನು ತೀವ್ರಗೊಳಿಸಿದೆ. ಇರಾನಿನ ಸೇನಾ ಬ್ಯಾರಕ್ಗಳ ಮೇಲೆ ಅಮೆರಿಕ ದಾಳಿಯನ್ನು ನಡೆಸಿದ್ದು ಕನಿಷ್ಠ 7 ಸೈನಿಕರು ಹುತಾತ್ಮರಾಗಿದ್ದಾರೆ. ಅಲ್ಲದೆ ದೇಶದಾದ್ಯಂತ 260ಕ್ಕೂ ಹೆಚ್ಚು ಜನರು ಗಾಯಗೊಂಡಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಅಮೆರಿಕ ದಾಳಿಯಿಂದಾಗಿ 30ಕ್ಕೂ ಹೆಚ್ಚು ಜನರು ಸಾವನ್ನಪ್ಪಿದ್ದಾರೆ ಎಂದು ಇರಾನ್ ಸರ್ಕಾರದ ವಕ್ತಾರ ಫಾತಿಮೆಹ್ ಮಹಜೆರಾನಿ ತಿಳಿಸಿದ್ದಾರೆ. ಪುನಃ ದಿಗ್ಬಂಧನ ಹೇರುತ್ತಿದ್ದಂತೆ ಅಮೆರಿಕ ಮತ್ತು ಇರಾನ್ ಪರಸ್ಪರ ದಾಳಿಗಳನ್ನು ಪ್ರಾರಂಭಿಸಿವೆ. ದಿಗ್ಬಂಧನದ ಕಾರಣದಿಂದಾಗಿ ಇರಾನ್ ಪಶ್ಚಿಮ ಏಷ್ಯಾದಿಂದ ಎಲ್ಲಾ ಇಂಧನ ರಫ್ತುಗಳನ್ನು ನಿಲ್ಲಿಸುವುದಾಗಿ ಬೆದರಿಕೆ ಹಾಕಿದೆ. ಅಟ್ಲಾಂಟಾದಲ್ಲಿ ಇಂದು ಮಧ್ಯರಾತ್ರಿ ನಡೆಯಲಿರುವ ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿಯ 2ನೇ ಸೆಮಿಫೈನಲ್ ಪಂದ್ಯದಲ್ಲಿ ಹಾಲಿ ಚಾಂಪಿಯನ್ ಅರ್ಜೆಂಟೀನಾ ಇಂಗ್ಲೆಂಡ್ ತಂಡವನ್ನು ಎದುರಿಸಲಿದೆ. ಪಂದ್ಯ ಭಾರತೀಯ ಕಾಲಮಾನ ಮಧ್ಯರಾತ್ರಿ 12:30 ಆರಂಭವಾಗಲಿದೆ. ಈ ಪಂದ್ಯದಲ್ಲಿ ಗೆಲ್ಲುವ ತಂಡ ಫೈನಲ್ ಪಂದ್ಯದಲ್ಲಿ ಸ್ಪೇನ್ ತಂಡದ ವಿರುದ್ದ ಪ್ರಶಸ್ತಿಗಾಗಿ ಸೆಣಸಾಟ ನಡೆಸಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ದೇಶದ ಸೆಮಿಕಂಡಕ್ಟರ್ ವಿನ್ಯಾಸ ಉತ್ಪಾದನಾ ಪರಿಸರ ವ್ಯವಸ್ಥೆ ಬಲಪಡಿಸಲು ಸೆಮಿಕಾನ್ 2.0ಗೆ ಕೇಂದ್ರ ಸಚಿವ ಸಂಪುಟ ಅನುಮೋದನೆ. ಭಾರತ ಬ್ರಿಟನ್ ಸಮಗ್ರ ಆರ್ಥಿಕ ವ್ಯಾಪಾರ ಒಪ್ಪಂದ ಇಂದಿನಿಂದ ಜಾರಿಗೆ. ಮೊದಲ ದಿನ ಭಾರತದಿಂದ 140 ದಶಲಕ್ಷ ಮೌಲ್ಯದ ಸರಕುಗಳು ಬ್ರಿಟನ್ಗೆ ರಫ್ತು. ಇರಾನ್ ಮೇಲೆ ಪುನಃ ನೌಕಾ ದಿಗ್ಬಂಧನ ಹೇರಿದ ಅಮೆರಿಕ. ಫಿಫಾ ವಿಶ್ವಕಪ್ ಫುಟ್ಬಾಲ್ 2ನೇ ಸೆಮಿಫೈನಲ್ ಪಂದ್ಯದಲ್ಲಿ ಅರ್ಜೆಂಟೀನಾ ಇಂಗ್ಲೆಂಡ್ ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05ಕ್ಕೆ.
3: ಇದುವರೆಗೂ ಕೇಳಿದ್ರಿ ವಾರ್ತೆಗಳನ್ನ ಆಕಾಶವಾಣಿಯ ಪ್ರಸ್ತುತಿಯಲ್ಲಿ.
4: ನಮಸ್ಕಾರ ದೋಸ್ತೋ, ವೆಲ್ಕಮ್ ಬ್ಯಾಕ್ ಟು ವೇಣು ಧ್ವನಿ 90.4 KLE ಕನಸು ಪರ್. ಆಜ್ ಕೆ ಇಸ್ ಎಪಿಸೋಡ್ ಮೇ ಹಮ್ನೆ ಬಾತ್ ಕಿ ಹೌ ಮ್ಯೂಸಿಕ್ ಹ್ಯಾಸ್ ಇವಾಲ್ವ್ಡ್ ಬೈ ಟೈಮ್ ಅಂಡ್ ಹೌ ಇಟ್ ಹ್ಯಾಸ್ ಕ್ರಿಯೇಟೆಡ್ ಅ ಬಿಗ್ ಸ್ಪೇಸ್ ಇನ್ ಅವರ್ ಹಾರ್ಟ್. ಮತ್ಲಬ್ ಮ್ಯೂಸಿಕ್ ಇತನಾ ಇವಾಲ್ವ್ ಹೋನೆ ಕೆ ಬಾದ್ ಹಮಾರೆ ದಿಲೋ ಮೇ ಜಾಕರ್ ಬಸ್ ಗಯಾ. ಗಾನೆ ಹಮಾರಿ ಜಿಂದಗಿ ಮೇ ಏಕ್ ಬಹುತ್ ಹಿ ಜರೂರಿ ಹೋ ಗಯೆ ಹೈನ್ ಔರ್ ಬಹುತ್ ಹಿ ಇಂಪಾರ್ಟೆಂಟ್ ರೋಲ್ ಪ್ಲೇ ಕರ್ತೆ ಹೈನ್. ಅಗರ್ ಗಾನಾ ಸ್ಯಾಡ್ ಹೈನ್ ತೋ ಹಮ್ ಸ್ಯಾಡ್ ಹೋ ಜಾತೆ ಹೈನ್, ಅಗರ್ ಗಾನಾ ಹ್ಯಾಪಿ ಹೈ ತೋ ಹಮ್ ಖುಷ್ ಹೋ ಜಾತೆ ಹೈನ್. ವಿ ಆಲ್ ಹ್ಯಾವ್ ಅ ಪ್ಲೇಸ್ ರಿಲೇಟೆಡ್ ಅಂಡ್ ಪ್ಲೇಸ್ ಬೆಸ್ಟ್ ಪ್ಲೇ ಲಿಸ್ಟ್ ಅಟ್ ಅವರ್ ಫೋನ್ಸ್. ಜೈಸೆ ಮೇ ಆಪ್ಕೋ ಕುಚ್ ಪ್ಲೇ ಲಿಸ್ಟ್ ಕಾ ನಾಮ್ ಬತಾ ದೂ, ಜೈಸೆ ಜಿಮ್ ಪ್ಲೇ ಲಿಸ್ಟ್ ಜಹಾಂ ಏಕ್ದಮ್ ಹೈ ಮ್ಯೂಸಿಕ್ ಹಿಪ್ ಹಾಪ್ ಆಪ್ ಲೋಗ್ ಸುನ್ತೆ ಹೈನ್, ಟ್ರಾವೆಲ್ ಪ್ಲೇ ಲಿಸ್ಟ್, ಓಲ್ಡ್ ಇರಾ ಮ್ಯೂಸಿಕ್, ಲವ್ ಮ್ಯಾಶಪ್, ರ್ಯಾಪ್ಸ್ ಆರ್ ಬಿ ಬಹುತ್ ಸಾರಿ ಟ್ರಾನ್ಸ್ ಮ್ಯೂಸಿಕ್ಸ್. ಓಕೆ, ಔರ್ ಇನ್ಹೀ ಗಾನೋ ಔರ್ ಮ್ಯೂಸಿಕ್ ಕೋ ಹಮ್ ಅಬ್ ತಕ್ ಪಹುಂಚಾನೆ ಕಾ ಪ್ರಯಾಸ ಕರ್ ರಹೇ ಹೈನ್. ತೋ ಸುನ್ತೆ ರಹಿಯೇ ಬಿ ರಿಲ್ಯಾಕ್ಸ್ ಆರ್ಜೆ ಆಯುಷ್ ಕೆ ಸಾಥ್, ಓನ್ಲಿ ಆನ್ ವೇಣು ಧ್ವನಿ 90.4 KLE ಕನಸು ಪರ್. ವಿಲ್ ಸಿ ಯು ಸೂನ್, ಬೈ ಬೈ ಅಂಡ್ ಹ್ಯಾವ್ ಅ ಗ್ರೇಟ್ ಈವ್ನಿಂಗ್ ಅಹೆಡ್. ಸುನ್ತೆ ರಹಿಯೇ, ಹಸ್ತೆ ರಹಿಯೇ, ಮುಸ್ಕುರಾತೆ ರಹಿಯೇ, ಔರ್ ಅಪ್ನೆ ಪರಿವಾರ ಕೋ ಆಪ್ಕಾ ಕೀಮತಿ ಸಮಯ

ಮನದ ಭಾವ ತಿಳಿಯಲು ಬೇಕಿಲ್ಲ ಮಾತುಗಳ ತೋರಣ, ಮನದ ಪ್ರೀತಿಯ ತಿಳಿಯಲು ಸಾಕು ಮೆಲ್ಲುಸಿರಿನ ಸವಿಗಾನ. ಕೇಳಿ ವೇಣುಧ್ವನಿಯ 90.4 ತರಂಗಗಳಲ್ಲಿ ನೀವು ಕೇಳ್ತಾ ಇದ್ದೀರಾ ಮೆಲ್ಲುಸಿರೆ ಸವಿಗಾನ. ಇಂದಿನ ಕಾರ್ಯಕ್ರಮದಲ್ಲಿ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಮೊದಲ ಗೀತೆ ಹಾಲು ಜೇನು ಚಿತ್ರದ ಗೀತೆ. ಹಾಲು ಜೇನು ಒಂದಾದ ಹಾಗೆ ನನ್ನ ನಿನ್ನ

ಕೇಳಿ ವೇಣುಧ್ವನಿಯ ಮೆಲ್ಲುಸಿರೆ ಸವಿಗಾನ ಕಾರ್ಯಕ್ರಮದ ಮುಂದಿನ ಗೀತೆ ಆಸೆ ಅರಳಿದೆ ನನ್ನಾಸೆ ಅರಳಿದೆ ತನು ಮನ ಹೊಸತನ ಬಯಸಿದೆ ಸುಖವ ಕೋರಿ

ನೀವು ಕೇಳ್ತಾ ಇದ್ದೀರಾ ಕೆಎಲ್ಇ ವೇಣು ಧ್ವನಿ 90.4 FM. ಕಾರ್ಯಕ್ರಮವಿದು ಮೆಲ್ಲುಸಿರೆ ಸವಿಗಾನ. ಅಸಾಧ್ಯ ಅಳಿಯ ಚಿತ್ರದ ಗೀತೆ. ಕಣ್ಣಲ್ಲಿ ನೀನು, ಮನದಲ್ಲಿ ನೀನು, ಎಲ್ಲೆಲ್ಲೂ ತುಂಬಿ ನೀನು, ಬೇರೇನು ಕಾಣೆನು.

ಕೆಎಲ್ಲಿ ವೇಣುಧ್ವನಿಯ ಮೆಲ್ಲುಸಿರೆ ಸವಿಗಾನ ಕಾರ್ಯಕ್ರಮದ ಮುಂದಿನ ಗೀತೆ ಜನ್ಮ ರಹಸ್ಯ ಚಿತ್ರದ ಗೀತೆ ಪಿಬಿ ಶ್ರೀನಿವಾಸ್ ಹಾಗೂ ಎಸ್ ಜಾನಕಿ ಅವರ ಧ್ವನಿಯಲ್ಲಿ ಬೀಸೋ ಗಾಳಿ ಅಲೆ ಹರಿವ ನೀರ ಅಲೆ ಹೇಳು ಏನೆಂದಿದೆ.

ನೀವು ಕೇಳ್ತಾ ಇದ್ದೀರಾ ಕೆಎಲ್ಇ ವೇಣುಧ್ವನಿ 90.4 ಎಫ್ಎಂ ಕಾರ್ಯಕ್ರಮವಿದು ಮೆಲ್ಲು ಸಿರೆ ಸವಿಗಾನ. ಕಾರ್ಯಕ್ರಮದ ಮುಂದಿನ ಗೀತೆ ನಿನ್ನಲ್ಲೊಂದು ಹೊಸತನವ ಇಂದೇ ನೋಡಿದೆ, ನನ್ನಲ್ಲೊಂದು ಹೊಸ ಬಯಕೆ ಇಂದೇ ಮೂಡಿದೆ.

ಕೆಯಲ್ಲಿ ವೇಣುಧ್ವನಿಯ ಮೆಲ್ಲುಸಿರೆ ಸವಿಗಾನ ಕಾರ್ಯಕ್ರಮದ ಮುಂದಿನ ಗೀತೆ ನಾಗರಹೊಳೆ ಚಿತ್ರದ ಗೀತೆ. ಈ ನೋಟಕ್ಕೆ ಮೈ ಮಾಟಕ್ಕೆ ನಾ ಸೋತೆ ಈ ಸ್ನೇಹಕ್ಕೆ.

ಇದುವರೆಗೆ ನೀವು ಕೇಳಿದ್ರಿ ವೇಣುಧ್ವನಿ 90.4 FM. ಇದು KLE ಕನಸು. ಇಲ್ಲಿಗೆ ಮುಕ್ತಾಯವಾಯಿತು ನಮ್ಮ ಪ್ರಸಾರ. ಮತ್ತೆ ನಾವು ನಿಮ್ಮನ್ನ ಭೇಟಿಯಾಗ್ತೇವೆ ನಾಳೆ ಬೆಳಿಗ್ಗೆ ವೈವಿಧ್ಯಮಯ ಕಾರ್ಯಕ್ರಮಗಳೊಂದಿಗೆ ಬೆಳಗಿನ 6 ಗಂಟೆಗೆ. ನಮಸ್ಕಾರ.

0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್.
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: ಪಾಶೆ ಹೋಟೆಲ್ಸ್ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೇಚ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್.
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550877777.

0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ
0: 500 ವಾರ್ಡಾಂಚ ಅತ್ಯಾಧುನಿಕ ಹಾಸ್ಪಿಟಲ್
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೆಚ್ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ
0: 24 ತಾಸ್ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ್ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್
1: 30 ಕೋಟಿಯ ಅತ್ಯಾಧುನಿಕ ನವೀನ ಸೇವಾ 8 ಹೈಟೆಕ್ ಶಸ್ತ್ರಚಿಕಿತ್ಸಾ
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್
1: ದರ ದುಸರ್ಯಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ ತಸೆಚ್ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್
1: ಫೋನ್ ನಂಬರ್ 08312413777
0: ಮೊಬೈಲ್ ನಂಬರ್ 8550877777

0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ
0: 500 ವಾರ್ಡಾಂಚ ಅತ್ಯಾಧುನಿಕ ಹಾಸ್ಪಿಟಲ್
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೆಚ್ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ
0: 24 ತಾಸ್ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ್ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ 8 ಹೈಟೆಕ್ ಶಸ್ತ್ರಚಿಕಿತ್ಸಾ
0: ಗ್ರಾಮೀಣ ಭಾಗದ ಘರ್ಪೋಚ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್
1: ದರ ದುಸರ್ಯಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ ತಸೆಚ್ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್
1: ಫೋನ್ ನಂಬರ್ 08312413777
0: ಮೊಬೈಲ್ ನಂಬರ್ 8550877777

0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್,
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: ಪಾಶ್ಯ ಹೋಟೆಲ್ಸ್ನ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ್ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ್ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ್ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೇಚ್ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್,
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550877777.

0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನಾ ಕೇಂದ್ರ ಯಳೂರ್ ರೋಡ್,
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವಿನಿ,
0: ಪಾಶ್ಯ ಹೋಟೆಲ್ಸ್ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೇಚ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿ ಸಂಪರ್ಕ ಕರಾ
0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನಾ ಕೇಂದ್ರ ಯಳೂರ್ ರೋಡ್ ಯಳೂರ್,
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550888777.